ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, ರಾಷ್ಟ್ರೀಯ ಶಕವರ್ಷ 1948, ಆಷಾಢ ಮಾಸದ 18ನೆಯ ದಿನ, ಎಂದರೆ 2026ನೆಯ ಇಸವಿ ಜುಲೈ ತಿಂಗಳಿನ 9ನೇ ತಾರೀಕು. ಸಮಯ 5:58:30. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಮುಂಜಾನೆಯ ಈ ಪ್ರಸಾರಕ್ಕೆ ನಲ್ಮೆಯ ಸ್ವಾಗತ. ಸಾವಿತ್ರಿ ಮಾಡುವ ನಮಸ್ಕಾರಗಳು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇಶಭಕ್ತಿ ಗೀತೆ. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು, ವೃಂದಗಾನದಲ್ಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:30:25. ಇದೀಗ ಚಿಂತನ ಸುಧಾ ನಾಗೇಶ್ ಅವರಿಂದ.
1: ಸಮಯ ಪ್ರಜ್ಞೆ ಎಂದರೆ ಸಮಯದ ಮಹತ್ವವನ್ನು ಅರಿತು ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸುವ ಜಾಣ್ಮೆ ಎಂದರ್ಥ. ಸಮಯವು ಅಮೂಲ್ಯವಾದದ್ದು, ಅದು ಯಾರನ್ನೂ ಕಾಯುವುದಿಲ್ಲ. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನು ಅದು ಯಶಸ್ಸಿನ ಉತ್ತುಂಗಕ್ಕೆ ಒಯ್ಯುತ್ತದೆ. ಕಳೆದು ಹೋದ ಸಂಪತ್ತನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಒಮ್ಮೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನಿಗೆ ಸಮಯ ಪ್ರಜ್ಞೆ ಇರಬೇಕಾದದ್ದು ಅವಶ್ಯಕ. ಕಾಲ ಇರುವುದು ಕಳೆಯುವುದಕ್ಕಲ್ಲ, ಅರ್ಥಪೂರ್ಣವಾಗಿ ವಿನಿಯೋಗಿಸುವುದಕ್ಕೆ. ಮನುಷ್ಯ ಎಷ್ಟೇ ಶ್ರೀಮಂತನಾಗಿರಲಿ ಬಡವನಾಗಿರಲಿ, ಎಲ್ಲರಿಗೂ ಇರುವುದು ದಿನಕ್ಕೆ 24 ಗಂಟೆ. ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಅವರವರೇ ನಿರ್ಧರಿಸಬೇಕು. ಮನುಷ್ಯ ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದರೆ ಆಯಾಯ ಕಾಲಕ್ಕೆ ಆಯಾಯ ಕೆಲಸಗಳನ್ನು ಮಾಡಬೇಕು. ಇಂದು ದೊಡ್ಡ ದೊಡ್ಡ ಸಾಧನೆ ಮಾಡಿದ ಮಹಾನ್ ಸಾಧಕರ ಹೆತ್ತವರು, ಶಿಕ್ಷಕರು ಮಕ್ಕಳ ಪ್ರತಿಭೆಗಳನ್ನು ಬಾಲ್ಯದಲ್ಲೇ ಗುರುತಿಸಿ ಸರಿಯಾದ ಸಮಯಕ್ಕೆ ಯೋಗ್ಯ ತರಬೇತಿ ನೀಡಿದ ಕಾರಣ ಇಂದು ಸಾವಿರಾರು ಶ್ರೇಷ್ಠ ಸಾಧಕರನ್ನು ಕಾಣಬಹುದು. ಖ್ಯಾತ ಸಂಗೀತಗಾರರಾದ ಪಂಡಿತ್ ಭೀಮಸೇನ ಜೋಶಿಯವರ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿ ಮಗನ ಸಂಗೀತದ ಒಲವನ್ನು ಗುರುತಿಸಿ ಸಮಯಕ್ಕೆ ಸರಿಯಾಗಿ ತರಬೇತಿಯನ್ನು ನೀಡಿದಕ್ಕೆ ಭೀಮಸೇನ ಜೋಶಿಯವರು ಇಂದು ಮನೆ ಮಾತಾಗಿದ್ದಾರೆ. ಪ್ರಸಿದ್ಧ ಚೆಸ್ ಚಾಂಪಿಯನ್ ಆಗಿದ್ದ ವಿಶ್ವನಾಥನ್ ಆನಂದ್ ಅವರ ತಾಯಿ ಸುಶೀಲರವರು ಮಗನಿಗೆ ಸಕಾಲದಲ್ಲಿ ಚೆಸ್ ಆಟವನ್ನು ಪರಿಚಯಿಸಿ ಅವರನ್ನು ಸಾಧಕರನ್ನಾಗಿ ಬೆಳೆಸಿದರು. ನನ್ನ ಜೀವನವೇ ನನ್ನ ಸಂದೇಶ ಎಂದು ಹೇಳಿದ ಗಾಂಧೀಜಿಯವರು ಸಮಯಕ್ಕೆ ಕೊಟ್ಟ ಬೆಲೆಯೇ ಅವರನ್ನು ಮಹಾತ್ಮರನ್ನಾಗಿ ಮಾಡಿತು. ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಕಟ್ಟುನಿಟ್ಟಾಗಿ ಸಮಯದ ಪರಿಪಾಲನೆ ಮಾಡಿದ್ದರಿಂದಲೇ ಅವರು ಕ್ಷಿಪಣಿ ಮಾನವರಾದರು. ಜಗತ್ತಿನಲ್ಲಿ ಜಪಾನಿಯರು ಸಮಯಕ್ಕೆ ಕೊಡುವ ಬೆಲೆ ಮಹತ್ವದ್ದಾಗಿದೆ. 2ನೇ ವಿಶ್ವ ಸಮರದ ಸಮಯದಲ್ಲಿ ಹಿರೋಶಿಮ ಮತ್ತು ನಾಗಸಾಕಿಗಳು ನೆಲ ಕಚ್ಚಿದರೂ ಯುದ್ಧ ಮುಗಿದ ನಂತರ ಜಪಾನಿಯರು ಒಂದು ನಿಮಿಷವನ್ನು ವ್ಯರ್ಥ ಮಾಡಲಿಲ್ಲ. ಕೈಗಾರಿಕೆಗಳ ಮುಂದೆ ಕುಳಿತು ಮುಷ್ಕರ ಓಡಲಿಲ್ಲ. ಮುಷ್ಕರದ ದಿನ ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುತ್ತಿದ್ದರು. ಇದರ ಪರಿಣಾಮದಿಂದಲೇ ಜಪಾನ್ 1980ರ ದಶಕದಲ್ಲಿ ಮತ್ತೆ ಪ್ರಪಂಚದ ಶಕ್ತಿಶಾಲಿ ದೇಶವಾಗಿ ಬೆಳೆಯಿತು. ಅಲ್ಲಿಯ ಬುಲೆಟ್ ರೈಲಿಗೂ ಎಷ್ಟು ಸಮಯ ಪ್ರಜ್ಞೆ ಇದೆ ಎಂದರೆ ಅದೇನಾದರೂ ಒಂದು ನಿಮಿಷ ತಡವಾಗಿ ಬಂದರೂ ಪ್ರಯಾಣಿಕರ ಕ್ಷಮೆ ಕೇಳುತ್ತದೆ. ಸಮಯ ನದಿ ಇದ್ದಾಗೆ ಅದು ಹರಿಯುತ್ತಲೇ ಇರುತ್ತದೆ. ಅದರ ಹಾಗೆ ನಮಗೂ ಸಮಯ ಪ್ರಜ್ಞೆ ಇರಬೇಕು ಎನ್ನುವುದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನಲ್ಲಿ ಎಲ್ಲವೂ ಇತ್ತು, ಆದರೆ ಆ ರಾಜ ನನ್ನಲ್ಲಿ ಸಮಯವೇ ಇಲ್ಲ ಎಂದು ಗೊಣಗಾಡುತ್ತಿದ್ದ. ಅವನಿಗೆ ರಾಣಿ, ಮಂತ್ರಿ, ಸೇವಕರು ಯಾರ ಮಾತು ಕೇಳಲು ಪುರುಸೊತ್ತೇ ಇರಲಿಲ್ಲ. ಎಲ್ಲವನ್ನು ನಾಳೆ ನೋಡೋಣ, ನಾಡಿದ್ದು ನೋಡೋಣ ಎಂದು ಮುಂದೆ ಹಾಕುತ್ತಿದ್ದ. ಒಂದು ದಿನ ಒಬ್ಬ ಮುನಿ ಅರಮನೆಗೆ ಬಂದು ರಾಜನಿಗೊಂದು ಮರಳು ಗಡಿಯಾರವನ್ನು ಕೊಟ್ಟು ಹೇಳಿದ, ಮಹಾರಾಜರೇ, ಇದರ ಮೇಲ್ಭಾಗದಲ್ಲಿದ್ದ ಎಲ್ಲ ಮರಳು ಕೆಳಗೆ ಬಿದ್ದಾಗ ನಿಮ್ಮ ಆಯುಷ್ಯದ 1 ಗಂಟೆ ಮುಗಿಯಿತು ಎಂದರ್ಥ. ನೋಡ್ತಾ ಇರಿ ಎಂದ. ರಾಜ ಕುತೂಹಲದಿಂದ ನೋಡ್ತಾ ಇದ್ದ. 1 ಗಂಟೆ ಕಳೆಯಿತು, ಮರಳು ಪೂರ್ತಿ ಕೆಳಗೆ ಬಿತ್ತು. ಮುನಿ ಕೇಳಿದ, ಮಹಾರಾಜರೇ, ಈ 1 ಗಂಟೆಯಲ್ಲಿ ನೀವು ಏನು ಸಾಧಿಸಿದ್ದೀರಿ? ರಾಜ ತಬ್ಬಿಬ್ಬಾದ. ಏನು ಇಲ್ಲ, ಸುಮ್ಮನೆ ಕುಳಿತು ನೋಡುತ್ತಿದ್ದೆ ಎಂದ. ಆಗ ಮುನಿ, ಮಹಾರಾಜರೇ, ನಿಮ್ಮಲ್ಲಿ

0: ನೂರಾರು ಕೋಟಿ ರೂಪಾಯಿಗಳಿರಬಹುದು, ಲಕ್ಷಗಟ್ಟಲೆ ಜನರ ಸೈನ್ಯವಿರಬಹುದು. ಆದರೆ ಅದರ ಸಹಾಯದಿಂದ ಕಳೆದ ಈ ಒಂದು ಗಂಟೆಯನ್ನು ವಾಪಸು ತರಬಹುದೇ ಎಂದ. ಆಗ ರಾಜನಿಗೆ ಜ್ಞಾನೋದಯವಾಯಿತು. ಆತ ನಾಳೆ ಎಂಬ ಪದವನ್ನೇ ಕಿತ್ತೆಸೆದು ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಯಾಗಿ ಶ್ರೇಷ್ಠ ರಾಜನೆನಿಸಿದ.
1: ಇದುವರೆಗೆ ಸುಧಾ ನಾಗೇಶ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. ಬಿ ಕೃಷ್ಣಕಾರಂತ ಹಾಗೂ ಶರಧಿ ಪಾಟೀಲ್ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಪ್ರಾಯೋಜಿತ ಕಾರ್ಯಕ್ರಮ NCERT ಉಮಂಗ್. 10:30 ಹೃದಯರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆ ನೀರಿಗೆ ಭಯಪಟ್ಟ ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು ಮತ್ತು ನಿಮ್ಮಿಷ್ಟದ ಒಂದು ಚಿತ್ರಗೀತೆಯನ್ನು ಕೂಡ ಆಲಿಸಬಹುದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ದೋಂಡು ತಾಯಿ ಕುಲಕರ್ಣಿಯವರ ಗಾಯನದಲ್ಲಿ ರಾಗ್ ಕಬೀರಿ ಭೈರವ್ ಕೇಳುವಿರಿ. 12:05 ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ. ಆ ಬಳಿಕ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳುವಿರಿ.

12:35 ಆರೋಗ್ಯ ಕಾರ್ಯಕ್ರಮ, ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಶಂಕರ್ ತಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಾದರ್. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಕಾರ್ಯಕ್ರಮದಲ್ಲಿ ಇಂದು ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಯೋಜನೆಯ ಮಾಹಿತಿ ಕೇಳುವರಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಗಣಪತಿ ಭಟ್ ಹಾಸನಗಿ ಹಾಡಿರುವ ವಚನಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಈ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ. ಕಡ್ತಲ ಚೆನ್ನಬೆಟ್ಟಿನ ರಘು ಪರವ ಮತ್ತು ವಸಂತಿ ಪರವ ಅವರಿಂದ ಬೈದರ್ಕಳ ಪಾಡ್ದನದ 3ನೇ ಭಾಗ. 5:30 ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಉಪ್ಪಿನಂಗಡಿ ಅಲಂಕಾರಿನ ಅರವಿಂದ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ಕನ್ನಡ ಯುವವಾಣಿ. ಚಿನ್ಮಯಿ ಭಟ್ ಪಿ ಅವರಿಂದ ಕೊಳಲು ವಾದನ. ವಯಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ಬಿ ಎಸ್ ಕಿಶನ್. ಆ ಬಳಿಕ ಶ್ರೀಲಕ್ಷ್ಮಿ ನಿಡುವಂಜೆ ಅವರಿಂದ ದೇವರ ನಾಮಗಳು, ಮೃದಂಗ ವಿಶ್ವಾಸ್ ಪಿ. ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ. ವಿನ್ಸೆಂಟ್ ಪಿಂಟೋ ಅವರಿಂದ ಭಾಷಣ. ವಿಷಯ ಉತ್ತರ ಭಾರತ ಪ್ರವಾಸ ಕಥನ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ, ಟಿ ಸುಬ್ರಹ್ಮಣ್ಯಂ ಅವರಿಂದ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಕೇಳಿದರೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ ಪ್ರಸಾರವಾಗಲಿದೆ. ಈ ಬೆಳಗ್ಗೆ 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:30 ಹೃದಯರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆ ನೀರಿಗೆ ನೀವು ಹೆದರಿದಂಥ ಭಯಪಟ್ಟಂತಹ ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
3: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹಂಸ. ನಾನು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಅಂತಿಮ ವರ್ಷದ ಕೃಷಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೊಂದಿಗೆ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ ಬಗ್ಗೆ ಮಾತನಾಡಲಿದ್ದೇನೆ. ಕರ್ನಾಟಕವು ವಿವಿಧ ಆಹಾರ ಧಾನ್ಯ ಬೆಳೆಗಳಾದ ಭತ್ತ, ಮುಸುಕಿನ ಜೋಳ, ರಾಗಿ, ಗೋವಿನ ಜೋಳ, ತೊಗರಿ ಹಾಗೆ ಕೆಲವಾರು ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತದೆ. ಹಾಗೆಯೇ ತರಕಾರಿಯೂ ಕೂಡ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಯಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿರುವ ಬೇರುಗಂಟು ರೋಗ ವಾಣಿಜ್ಯ ಬೆಳೆಗಳ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ತರಕಾರಿ ಬೆಳೆಗಳಿಗೆ ಪೀಡಿಸುತ್ತಿರುವ ವಿವಿಧ ರೋಗಗಳಲ್ಲಿ ಬೇರುಗಂಟು ರೋಗವು ಕೂಡ ಒಂದಾಗಿದ್ದು, ಇದು ಜಂತು ಹುಳುವಿನಿಂದ ಹರಡುತ್ತದೆ. ಈ ರೋಗಕ್ಕೆ ಪ್ರಮುಖ ಕಾರಣವಾಗಿರುವ ಜಂತುಹುಳ ಮೆಲಡೋಗೈನೆ ಇನ್ಕಾಗ್ನೇಟವೆಂದು. ಇದರ ಪ್ರಮುಖ ರೋಗ ಲಕ್ಷಣಗಳೆಂದರೆ ರೋಗಕ್ಕೆ ತುತ್ತಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಒಣಗುತ್ತವೆ. ಎಲೆ ಮತ್ತು ಗಿಡದ ಬೆಳವಣಿಗೆಗೆ ಕುಂಠಿತಗೊಳ್ಳುತ್ತದೆ. ಬೇರಿನ ಮೇಲೆ ವಿವಿಧ ಗಾತ್ರದ ಗಂಟುಗಳು ಕಾಣಿಸಿಕೊಳ್ಳುತ್ತವೆ. ಈ ಗಂಟುಗಳು ಕ್ರಮೇಣವಾಗಿ ಕೂಡಿಕೊಂಡು ದೊಡ್ಡ ಗಾತ್ರದ ಗಂಟುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ಬೇರುಗಂಟು ರೋಗದ ನಿರ್ವಹಣೆಯು ಕೇವಲ ರಾಸಾಯನಿಕಗಳಿಂದ ಸಾಧ್ಯವಾಗದೆ ಸಮಗ್ರವಾಗಿ ಕ್ರಮಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಗ್ರವಾಗಿ ಈ ರೋಗವನ್ನು ನಾವು ಹತೋಟಿಗೆ ತರಬಹುದು. ಇದರಲ್ಲಿ ಮೊದಲನೆಯದಾಗಿ ಬೇಸಿಗೆಯಲ್ಲಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಒಡ್ಡುವುದು. ಹಾಗೆಯೇ ಸೌರಶಾಖೀಕರಣ, ಸಸಿ ಮಾಡಿ ಬೆಳೆಯುವ ಬೆಳೆಗಳಿಗೆ ಮಾತ್ರ 100 ಗೇಜಿನ ಬಣ್ಣರಹಿತ ಪ್ಲಾಸ್ಟಿಕ್ ಶೀಟಿಂದ ಸಸಿ ಮಡಿಗಳಿಗೆ ಹೊದಿಸಿ 4 ವಾರಗಳ ಕಾಲ ಸೌರಶಾಖೀಕರಣವನ್ನು ಮಾಡುವುದು. ಹಾಗೆ ಸೀ ಟ್ರೀಟ್ಮೆಂಟ್ ಎಂದರೆ ಬೀಜೋಪಚಾರ. ಬಿತ್ತನೆಗೂ ಮುನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರಮ ಅಥವಾ ಫೆಸಿಲೋಮೈಸಿಸ್ ಲ್ಯಾಸಿಯಂನಿಂದ ಲೇಪಿಸುವುದು. ಹಾಗೆಯೇ ಹೊಲದ ಸುತ್ತಮುತ್ತ ಅಂತರ ಬೆಳೆಯಾಗಿ ಚೆಂಡು ಹೂವನ್ನು ಜಂತುಹುಳುವಿನ ಬೆಳೆಯುವುದರಿಂದ ಜಂತುಹುಳುವಿನ ಸಂಖ್ಯೆಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು. ಹಾಗೆ ಸಸಿ ಮಡಿಗಳಲ್ಲಿ ಸಸಿಗೆ ಶೇಕಡ 0.2 ಗ್ರಾಂನಂತೆ ಪ್ರತಿ ಲೀಟರ್ಗೆ ವೇಲಂ ಪ್ರೈಮ್ ದ್ರಾವಣವನ್ನು ಸಿಂಪಡಿಸಬೇಕು ಅಥವಾ ಫ್ಲೇಯಂ ಫೈರಂ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿಗೆ ಕೊಡುವುದು. ನಾಟಿ ಮಾಡುವ ಮುನ್ನ 1 ಎಕರೆಗೆ 15 ಕೆಜಿಯಂತೆ ಕಾರ್ಬೋಫ್ಯೂರನ್ 3G ಗ್ರಾನ್ಯೂಲ್ಸ್ ಮಣ್ಣಿಗೆ ಬೆರೆಸುವುದು. ಪ್ರತಿ ಗಿಡದ ಕಾಂಡದ ಬುಡದಲ್ಲಿ ಬೇರು ಸಡಿಲಿಸಿ 3 ಗ್ರಾಂ ಕಾರ್ಬೋಫ್ಯೂರನ್ 3G ಹರಳುಗಳನ್ನು ಮರಳಿನೊಂದಿಗೆ ಬೆರೆಸಿ ಬುಡದ ಸುತ್ತ ಹಾಕಿ ತೆಳುವಾಗಿ ನೀರುಣಿಸುವುದರಿಂದ ಬೇರುಗಂಟು ರೋಗವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 8088379147 ಅನ್ನು ಸಂಪರ್ಕಿಸಬಹುದು. ಧನ್ಯವಾದ.
5: ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನೆಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
3: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ

0: ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಇಂದು ಸಂಜೆ 6:50 ಕಿಸಾನ್ ವಾಣಿ. ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಉಪ್ಪಿನಂಗಡಿ ಅಲಂಕಾರಿನ ಅರವಿಂದ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್, ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸಮಯ 6:45.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ನಿದ್ರೆಯ ಮಹತ್ವ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ.
3: ನಿದ್ರೆ ಅನ್ನೋದು ಒಂದು ಬಹುಮುಖ್ಯವಾದ ಒಂದು ವಿಚಾರ. ಆಹಾರ, ನಿದ್ರಾ, ಬ್ರಹ್ಮಚರ್ಯ ಎನ್ನುವುದನ್ನು ಮೂರು ಉಪಸ್ತಂಭಗಳು ಎಂದರೆ ಇವುಗಳು ನಿತ್ಯ ಜೀವನಚರ್ಯೆಯಲ್ಲಿ ತುಂಬ ಅವಶ್ಯಕ ಮತ್ತು ಅವುಗಳ ಹೊಂದಾಣಿಕೆ ಅಥವಾ ಸಮತೋಲನ ಇದ್ದರೆ ಮಾತ್ರ ಆರೋಗ್ಯ, ಹೊಂದಾಣಿಕೆ ಇಲ್ಲದಿದ್ದರೆ ಅದು ಅನಾರೋಗ್ಯ ಎಂದು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಸಹ ಇದರ ಉಲ್ಲೇಖ ಇದೆ. ಯುಕ್ತ ಸಪ್ನಾವ ಬೋಧಸ್ಯ ಅಂದರೆ ಅತಿಯೂ ಅಲ್ಲ ಕಡಿಮೆಯೂ ಅಲ್ಲದ ಯೋಗ ಅಂದರೆ ಆರೋಗ್ಯ ಲಕ್ಷಣ, ಅಂದರೆ ಅತಿಯೂ ಅಲ್ಲದ ಕಡಿಮೆಯೂ ಅಲ್ಲದ ನಿದ್ರೆಯೇ ಆರೋಗ್ಯ ಲಕ್ಷಣ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ದಿನದ ಕೊನೆಯ ಭಾಗ ಅಂತ ಹೇಳಿದರೆ ಸಂಜೆಯ ಊಟದ ನಂತರ ರಾತ್ರಿಯ ಸಮಯವನ್ನು, ಅಂದರೆ ರಾತ್ರಿ ತಿಂದ ಆಹಾರ ಜೀರ್ಣವಾಗಿ ಎಲ್ಲ ಒಳ್ಳೆಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡುತ್ತಾ ಮತ್ತು ಆಹಾರ ತಿಂದ 1-2 ಗಂಟೆಗಳ ನಂತರ ನಾವು ನಿದ್ದೆ ಮಾಡುವುದು ಒಳ್ಳೆಯದು ಎಂದು ಹೇಳಿದ್ದಾರೆ. ನಿದ್ರಾಹೀನತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ದೈನಂದಿನ ಜೀವನ ಗುಣಮಟ್ಟವನ್ನು ಬಹುಮಟ್ಟಿಗೆ ಇದು ದೊಡ್ಡ ಪರಿಣಾಮ ಸಹ ಬೀರಿದೆ. ಇದಕ್ಕೆ ಕೆಲವೊಂದು ಕಾರಣಗಳಿವೆ. ಫಾರ್ ಎಕ್ಸಾಂಪಲ್, ಏನು ಹೇಳ್ಬೋದು ಅಂದರೆ ಮಾನಸಿಕ ಒತ್ತಡ, ಜೀವನ ಶೈಲಿಯ ವ್ಯತ್ಯಾಸ, ಆಹಾರದ ಅಸಭ್ಯತೆ, ದಿನಚರಿಯ ಅಸ್ವಸ್ಥತೆ ಅಥವಾ ಕೆಲವೊಮ್ಮೆ ಔಷಧೀಯ ಕಾರಣಗಳು ಇರಬಹುದು. ಕೆಲಸದ ಒತ್ತಡ ಅಂದರೆ ಕೆಲವೊಮ್ಮೆ ರಾತ್ರಿ ಪೇಳೆಯಲ್ಲಿ ಕೆಲವೊಮ್ಮೆ ಹಗಲು ಪಾಳೆಯಲ್ಲಿ ಕೆಲಸ ಮಾಡುವವರಿಗೆ ನಿದ್ರೆ ಸಮಸ್ಯೆ ಒಂದು ಸಾಮಾನ್ಯ ಒಂದು ಪ್ರಾಬ್ಲಮ್ ಆಗಿದೆ. ಅತಿ ಖಾರ, ಅತಿ ಉಪ್ಪು, ಅತಿ ಉಪ್ಪಿನ ಹುಳಿಯ ಅಂಶ, ಜಂಕ್ ಫುಡ್, ರಾತ್ರಿ ತಡರಾತ್ರಿಯ ನಂತರ ಆಹಾರ ಸೇವನೆ ಸಹ ಜೀರ್ಣವಾಗದೆ ನಿದ್ರೆ ಸಮಸ್ಯೆಗೆ ಕಾರಣವಾಗಿರುತ್ತದೆ. ಶಿಸ್ತಿನ ಜೀವನ ಶೈಲಿ ಇಲ್ಲದಿರುವುದು, ವ್ಯಾಯಾಮ ಇಲ್ಲದಿರುವುದು, ಹಗಲು ನಿದ್ರೆ, ಬೆಳಿಗ್ಗೆ ಲೇಟಾಗಿ ಏಳುವುದು ಮುಂತಾದವುಗಳು ಸಹ ನಿದ್ರಾಹೀನತೆಗೆ ಕಾರಣ ಆಗಿದೆ. ಕೆಲವೊಮ್ಮೆ ಔಷಧೀಯ ಪರಿಣಾಮಗಳು ಅಂತ ಹೇಳಿದರೆ ಕೆಲವೆಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಸಿನ್ ಅಂತ ಹೇಳ್ತೇವೆ, ಅದನ್ನು ತೆಗೆದುಕೊಳ್ಳುವುದರಿಂದ ಸಹ ನಿದ್ದೆ ಸಮಸ್ಯೆ ಬರ್ತಾ ಇದೆ.
2: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ನಿದ್ರೆಯ ಮಹತ್ವ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಕೇಳುಗರೆ, ಇಂದು ಬೆಳಗ್ಗೆ 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಕೃಷ್ಣ ಕಾರಂತ ಹಾಗೂ ಶರಧಿ ಪಾಟೀಲ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹಬಂಧ. ಆ ಬಳಿಕ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳುವಿರಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು:
1: ಓ ಪುಣ್ಯಾತ್ಮ,
2: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
1: ಯಾಕೆ?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
4: ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳು ಬಹಳ ಹಿಂದಿನಿಂದಲೂ ಬಳಕೆ ಮಾಡಿಕೊಂಡು ಬಂದಂತಹ ಪದ್ಧತಿ ನಮ್ಮದು. ಹಸಿರು ಕ್ರಾಂತಿಯ ಕಾಲದಲ್ಲಿ ಇದರ ಬಳಕೆ ಸ್ವಲ್ಪ ಕೈಬಿಟ್ಟು ಹೋಗಿತ್ತು ಎಂದರೆ ತಪ್ಪಲ್ಲ. ಆದ್ದರಿಂದಲೇ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಈಗ ವಿಫಲರಾಗಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿದೆ. ಅವುಗಳಲ್ಲಿ ಹೆಚ್ಚಿನ ಬಳಕೆಯಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹಲವಾರು ದುಷ್ಪರಿಣಾಮಗಳು, ಹಾಗೆಯೇ ಪರಿಸರದ ಮೇಲೆ ಕೆಟ್ಟ ದಾಳಿಯೂ ಆಗುತ್ತಿದೆ. ಇದರಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಹಸಿರೆಲೆ ಗೊಬ್ಬರದ ಬಳಕೆ ಮತ್ತೆ ಗಮನ ಸೆಳೆಯುತ್ತಿದೆ. ಕೆಲವು ಪ್ರದೇಶಗಳಲ್ಲಿ ಕಳೆ ಹತೋಟಿಗೆ ಹೆಚ್ಚು ಕಳೆನಾಶಕಗಳನ್ನು ಬಳಸುವುದು ಕಂಡುಬಂದಿದೆ. ಇದರ ಪರಿಣಾಮ ಮಣ್ಣಿನ ಫಲವತ್ತತೆ ಕುಂಠಿತವಾಗುತ್ತದೆ, ಹಾಗೆ ಇಳುವರಿ ಕೂಡ ಕುಸಿಯುತ್ತದೆ. ಮಣ್ಣಿನಲ್ಲಿರುವ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳ ಮೇಲೆ ಈ ಹಸಿರೆಲೆ ಗೊಬ್ಬರಗಳು ಅನುಕೂಲಕರ ಬದಲಾವಣೆಯನ್ನು ಮಾಡಲು ಸಹಕಾರಿಯಾಗುತ್ತದೆ. ಹಸಿರೆಲೆ ಗಿಡಗಳನ್ನು ಕಿತ್ತು ಮಣ್ಣಿನಲ್ಲಿ ಸೇರಿಸುವುದರಿಂದ ಆಳದಲ್ಲಿರುವ ಸಸ್ಯ ಪೋಷಕಾಂಶಗಳನ್ನು ಮೇಲ್ಪದರಕ್ಕೆ ತರುವಲ್ಲಿ ಇದು ಯಶಸ್ವಿಯಾಗುತ್ತದೆ. ಮಣ್ಣಿನಲ್ಲಿರುವ ಜೈವಿಕ ಸೂಕ್ಷ್ಮಾಣುಗಳ ಚಟುವಟಿಕೆ ಮತ್ತು ಅಭಿವೃದ್ಧಿಗೆ ನೆರವಾಗುತ್ತದೆ. ವಾತಾವರಣದಲ್ಲಿರುವ ಸಾರಜನಕದ ಸ್ಥಿರೀಕರಣಕ್ಕೆ ಇದು ಕಾರಣವಾಗುತ್ತದೆ. ಮಣ್ಣಿನ ಮೇಲ್ಮೈಗೆ ಈ ಹಸಿರೆಲೆ ಗೊಬ್ಬರದ ಸಸ್ಯಗಳು ಹೊದಿಕೆ ಆಗುವುದರಿಂದ ನೀರು ಹೆಚ್ಚು ಹಿಂಗಿ ಮಣ್ಣು ಕೊಚ್ಚಿ ಹೋಗುವುದು ಕಡಿಮೆಯಾಗುತ್ತದೆ. ಮಣ್ಣಿನ ತಾಪಮಾನ ಕೂಡ ಕಡಿಮೆಯಾಗುತ್ತದೆ. ಮಳೆಯ ನೀರು ನೇರವಾಗಿ ಬೀಳದೇ ಇರುವುದರಿಂದ ಮಣ್ಣು ಹೆಪ್ಪುಗಟ್ಟುವುದು, ಮಣ್ಣಿನ ಸವಕಳಿ ಇವು ಕೂಡ ಕಡಿಮೆಯಾಗುತ್ತದೆ. ತೋಟಗಳಲ್ಲಿ ಕಳೆಗಳನ್ನು ಇದು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ಕ್ಷಾರಯುಕ್ತ ಮಣ್ಣಿನ ಸಮಸ್ಯೆ ಪರಿಹರಿಸುವಲ್ಲಿ ಇದು ಅತ್ಯಂತ ಒಂದು ವಿಶೇಷ ಪಾತ್ರವನ್ನು ವಹಿಸುತ್ತದೆ. ಹಸಿರೆಲೆ ಗೊಬ್ಬರದ ವಿಶೇಷಗಳೆಂದರೆ ಇದು ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿದ್ದು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ. ನೆರಳಿನಲ್ಲಿ ಬೆಳೆಯುವ ಮತ್ತು ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವ ಗುಣಗಳಿವೆ. ಜಾನುವಾರುಗಳಿಗೆ ಒಳ್ಳೆಯ ಮೇವನ್ನು ಒದಗಿಸುತ್ತದೆ. ಹಾಗೆಯೇ ಯಾವ ಕಾಲಕ್ಕೂ ಹುಲುಸಾಗಿ ಬೆಳೆಯುತ್ತದೆ ಮತ್ತು ಹೆಚ್ಚು ಬೀಜವನ್ನು ಕೊಡುವ ಸಸ್ಯ ಕೂಡ ಆಗಿದೆ. ಬೇಗನೆ ಬೆಳೆದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೊಪ್ಪನ್ನು ಕೊಡುತ್ತದೆ. ಕಡಿಮೆ ನಾರಿನಿಂದ ಕುಡಿದು ಮಣ್ಣಿನಲ್ಲಿ ಸೇರಿದಾಗ ಸುಲಭವಾಗಿ ಕಳೆಯುತ್ತದೆ. ಸಾಮಾನ್ಯವಾಗಿ ಮಳೆಗಾಲದ ಮೊದಲು ಹಸಿರೆಲೆ ಗೊಬ್ಬರವನ್ನು ಕೊಡುವುದು ವಾಡಿಕೆ. ಅಲಸಂಡೆ, ಹೆಸರು, ಉದ್ದು, ಸೆಣಬು ಮುಂತಾದ ಬೆಳೆಗಳನ್ನು ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ಬೆಳೆದುಕೊಂಡು ಲಭ್ಯವಾಗುವ ಕಾಯಿಗಳನ್ನು ಮನೆಗೆ ಕೂಡ ಉಪಯೋಗಿಸಬಹುದು. ಬದುಗಳ ಮೇಲೆ, ಬೇಲಿಯ ಮೇಲೆ ಹಸಿರೆಲೆ ಕೊಡುವ ಗಿಡಗಳಾದ ಗ್ಲೇರಿಸೀಡಿಯಾ, ಸಸ್ಪೇನಿಯಾ ಮುಂತಾದವುಗಳನ್ನು 3-4 ಅಂತರದಲ್ಲಿ ನೆಟ್ಟು ಆರೈಕೆ ಮಾಡುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಸಿಗುತ್ತದೆ. ಎಲ್ಲ ಥರದ ಸಸ್ಯವರ್ಗಗಳನ್ನು ಹಸಿರೆಲೆ ಗೊಬ್ಬರದ ಗಿಡಗಳಾಗಿ ಉಪಯೋಗಿಸಲು ಸಾಧ್ಯವಿಲ್ಲ. ಯೋಗ್ಯ ಕೃಷಿ ಭೂಮಿಯ ಕೊರತೆ ಕೂಡ ಹಸಿರೆಲೆ ಗೊಬ್ಬರವನ್ನು ಹೆಚ್ಚು ಬಳಕೆ ಮಾಡುವಲ್ಲಿ ತೊಂದರೆಯನ್ನು ಕೊಡುತ್ತದೆ. ಬೆಳೆದ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಸಕಾಲದಲ್ಲಿ ನಾವು ಭೂಮಿಗೆ ಸೇರಿಸಿದ್ದರೆ ನಾರಿನಾಂಶ ಹೆಚ್ಚಾಗಿ ಪೋಷಕಾಂಶಗಳು ಕೂಡ ಲಭಿಸುವುದು ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಹೇಳುವುದಾದರೆ ಸೆಣಬು, ಡಯಾಂಚ, ಗ್ಲೇರಿಸೀಡಿಯಾ, ಸಸ್ಪೇನಿಯಾ, ಹೊಂಗೆ, ಅಲಸಂಡೆ, ಹುರುಳಿ, ವೆಲ್ವೆಟ್ ಬೀನ್ಸ್ಗಳನ್ನು ಇದರಲ್ಲಿ ನಾವು ಗುರುತಿಸಬಹುದು.
3: ರೈತರಿಗೆ ಸಲಹೆ ಪ್ರಸಾರವಾಯಿತು. ಕೇಳುಗರೆ, ಈ ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಉಪ್ಪಿನಂಗಡಿಯ ಅಲಂಕಾರಿನ ಅರವಿಂದ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ರಜನಿ ಭಟ್, ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು ಪ್ರಸಾರ ಮಾಡುತ್ತಿರುವ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆ ಆಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ 30 ನಿಮಿಷದವರೆಗೆ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.

0: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಸಿಗದೆ ಹೋದಲ್ಲಿ 9449926500 ಈ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಸ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಯಾತ್ರಾಯಾ ದ್ವಿತೀಯ ಚರಣೆ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬೋರ್ನ್ ನಗರಂ ಸಂಪ್ರಾಪ್ತವಾನ್. ಹ್ಯಹತಸ್ಯ ಆಗಮನ ಸಮಯೇ ಆಸ್ಟ್ರೇಲಿಯಾ ದೇಶಸ್ಯ ನಗರಾವಾಸನ ಮಂತ್ರಿ ಕ್ಲೇರ್ ಓ ನೀಲ್ ಇತ್ಯೇಷ ಪ್ರಧಾನಮಂತ್ರಿಣಃ ಮೋದಿನಃ ಸ್ನೇಹಪೂರ್ವಕಂ ಸ್ವಾಗತಂ ಅಕರೋತ್. ಪ್ರಧಾನಮಂತ್ರಿ ಅವದತ್ ಯತ್ ಇಯಂ ಯಾತ್ರಾ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತಾಯಾಃ ಊರ್ಜಾಂ ವರ್ಧಿಷ್ಯತಿ ಇತಿ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿ ಅವದತ್ ಯತ್ ಅಸೌ ಆಸ್ಟ್ರೇಲಿಯಾ ದೇಶಸ್ಯ ಸಮಕಕ್ಷೇಣ ಎಂಥನಿ ಎಲ್ಬನೀಸ್ ಇತ್ಯನೇನ ಸಹ ಸಂವಾದಂ ಆಚರಿಷ್ಯತಿ. ಅಸೌ ಏತದಪಿ ಕಥಿತವಾನ್ ಯತ್ ಭಾರತಾಸ್ಟ್ರೇಲಿಯಾ ಸಹಭಾಗಿತ್ವಸ್ಯ ಮಹತ್ವಪೂರ್ಣ ಸ್ತಂಭೇನ ಭಾರತೀಯ ಪ್ರವಾಸಿನಾ ಸಹ ಸಂವಾದಾಯ ಅವಸರಃ ಅಪಿ ಪ್ರಾಪ್ಸ್ಯಾಮೀತಿ. ಯಾತ್ರಾವಧೌ ಶ್ರೀಮೋದಿ ತೃತೀಯೇ ಭಾರತಾಸ್ಟ್ರೇಲಿಯಾ ವಾರ್ಷಿಕ ಸಮ್ಮೇಳನೆ ಭಾಗಂ ಗ್ರಹೀಷ್ಯತಿ. ಅಸೌ ಭಾರತಾಸ್ಟ್ರೇಲಿಯಾ ಮುಖ್ಯ ಕಾರ್ಯಕಾರ್ಯಾಧಿಕಾರಿ ಮಂಚೆ ಅಪಿ ಭಾಗಂ ಗ್ರಹೀಷ್ಯತಿ, ಯತ್ರ ಸಹ ಉಭಯ ದೇಶಯೋಃ ಪ್ರಮುಖಾನಾಂ ವ್ಯಾಪಾರ ನೇತೃಣಾಂ ಸಮಾಗಮಮಪಿ ಸಂಬೋಧಯಿಷ್ಯತಿ. ಭಾರತ ಮಯಾನ್ಮಾರ್ ದೇಶೌ ದ್ವೈಪಾಕ್ಷಿಕ ಸುರಕ್ಷಾ ಸಹಕಾರಿತಾ ವಿಷಯೆ ಚರ್ಚಾಂ ಕೃತವಂತೌ. ದ್ವೈಪಾಕ್ಷಿಕ ಸಂವಾದ ವ್ಯವಸ್ಥಾಯಾಃ ಅಂತರ್ಗತೆ ಪ್ರಗತಿಂ ಚ ಸಮೀಕ್ಷಿತವಂತೌ. ಭಾರತ ಮಯಾನ್ಮಾರ್ ದೇಶಯೋಃ ಮಧ್ಯೆ ತ್ರಯೋವಿಂಶತಿತಮಂ ದ್ವಿದಿವಸೀಯ ರಾಷ್ಟ್ರೀಯ ಸ್ತರೀಯ ಸಮ್ಮೇಳನಂ ಅದ್ಯ ಹ್ಯಃ ನವದೆಹಲ್ಯಾಂ ಸಂಪನ್ನಂ. ಗೃಹಮಂತ್ರಾಲಯಃ ಅವದತ್ ಯತ್ ಭಯೋತ್ಪಾದನಂ ವಿದ್ರೋಹಃ ಮಾದಕದ್ರವ್ಯಾಣಾಂ ಕ್ರಯ ವಿಕ್ರಯಣಂ ಶಸ್ತ್ರಾಣಾಂ ಕ್ರಯ ವಿಕ್ರಯಣಂ ಮಾನವ ವ್ಯಾಪಾರಂ ವನ್ಯಜೀವಾನಾಂ ಕ್ರಯ ವಿಕ್ರಯಣಂ ಇತ್ಯಾದಿನಾಂ ಸಂಘಟಿತಾನಾಂ ಅಪರಾಧ ಪ್ರಕಾರಾಣಾಂ ನಿವಾರಣಾರ್ಥಂ ಸಹಕಾರಿತಾ ವಿಷಯೆ ಉಭಯ ಪಕ್ಷೌ ಚರ್ಚಾಂ ಕೃತವಂತೌ. ಭಾರತ ರೂಸ್ ದೇಶಾಭ್ಯಾಂ ಹ್ಯಃ ಸಂಯುಕ್ತ ರಾಷ್ಟ್ರ ಬ್ರಿಕ್ಸ್ ಯುರೇಷಿಯನ್ ಸಮೂಹ ಶಂಘಾಯಿ ಸಹಯೋಗ ಸಂಘಟನಾನಿ ಸಮೇತ್ಯ ಬಹುಪಾಕ್ಷಿಕ ಮಂಚೇಷು ಆತಂಕವಾದ ರೋಧಿ ಸಹಯೋಗಂ ಇತೋಪಿ ಸುದೃಢೀಕರಣಸ್ಯ ಪ್ರತಿಬದ್ಧತಾ ಪುನರುದ್ಘಾಟಿತ. ಭಾರತ ರೂಸ್ ಆತಂಕವಾದ ನಿರೋಧಕ ಸಂಯುಕ್ತ ಕಾರ್ಯ ಸಮೂಹಸ್ಯ ಚತುರ್ದಶೋಪವೇಶನಂ ಹ್ಯಃ ನವದೆಹಲ್ಯಾಂ ಆಯೋಜಿತಮಾಸೀತ್. ದ್ವೌ ದೇಶೌ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಆತಂಕವಾದಸ್ಯ ಸರ್ವೇಷಾಂ ರೂಪಾಣಾಂ ಅಭಿವ್ಯಕ್ತಿನಾಂ ಚ ನಿಂದಾಂ ಕೃತವಂತೌ. ಭಾರತೀಯಾಂತರಿಕ್ಷ ಅನುಸಂಧಾನ ಸಂಘಟನಂ ಮಧ್ಯಪ್ರದೇಶಸ್ಯ ಶೋಪುರ ನಗರಸ್ಯ ಏರಿಯಲ್ ಡೆಲಿವರಿ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇತ್ಯಸ್ಯ ಡ್ರಾಪ್ ಝೋನ್ ಇತ್ಯತ್ರ ಗಗನಯಾನ ಉಪಕ್ರಮಸ್ಯ ಕೃತೆ ಮಹತ್ವಪೂರ್ಣಂ ಏಕೀಕೃತಂ IMAT ಇತಿ ಪರೀಕ್ಷಾ ಸಫಲತಯಾ ಆಯೋಜಿತ. ಭಾರತರ್ತು ವಿಜ್ಞಾನ ವಿಭಾಗೇನ ಉಕ್ತಂ ಯತ್ ಆಗಾಮಿಷು ತ್ರಿಷು ದಿನೇಷು ನೈಋತ್ಯ ಪ್ರಾವೃಷೆ ಉತ್ತರ ಅರಬಸಾಗರ ರಾಜಸ್ಥಾನ ಗುಜರಾತ್ ಹರಿಯಾಣ ಪಂಜಾಬ್ ಇತ್ಯೇತೇಷಾಂ ಶೇಷ ಭಾಗೇಷು ಅಗ್ರೆ ಗಂತುಂ ಸ್ಥಿತಿ ಅನುಕೂಲ ಅಸ್ತಿ. ಅದ್ಯ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಬಿಹಾರ ಪೂರ್ವ ರಾಜಸ್ಥಾನ ಮಧ್ಯಪ್ರದೇಶ ಉಪ ಹಿಮಾಲಯೀಯ ಪಶ್ಚಿಮ ಬಂಗಾಳ ಸಿಕ್ಕಿಂ ಪಶ್ಚಿಮೋತ್ತರ ಪ್ರದೇಶಾನಾಂ ಕೇಷುಚಿತ್ ಭಾಗೇಷು ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ಋತು ವಿಭಾಗೇನ ಪೂರ್ವಾನುಮಾನಿತಂ. ಜಮ್ಮು ಕಾಶ್ಮೀರ ಪ್ರಶಾಸನೇನ ಹ್ಯಃ ಶ್ರೀ ಅಮರನಾಥಜಿ ಯಾತ್ರಾಮುದ್ದೇಶ್ಯ ಏಕಾ ನವೀನಾ ನಿರ್ದೇಶಿಕಾ ಪ್ರಸಾರಿತಾ ಯಸ್ಯಾಂ ಸರ್ವಹಿ ತೀರ್ಥಯಾತ್ರಿಭಿ ಪಂಜೀಕರಣ ಪ್ರಕ್ರಿಯಾಯಾಃ ಅಥ ಸುರಕ್ಷಾ ಮಾರ್ಗದರ್ಶಿಕಾನಾಂ

0: ನಿಷ್ಠಾಪೂರ್ವಕಂ ದೃಢತಾಪೂರ್ವಕಂಚ ಪಾಲನಂ ಕರ್ತುಂ ಸಮಾದಿಷ್ಟಂ. ಆಕಾಶವಾಣ್ಯಾಃ ಜಮ್ಮುವಾರ್ತಾಹರೈಃ ವಿಜ್ಞಾಪಿತಂ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ನಿರ್ದೇಶಾನುಸಾರಂ ನಿರ್ಧಾರಿತ ಯಾತ್ರಿಣಾಂ ಪ್ರತಿದಿನಸ್ಯ ಸಂಖ್ಯಾ ಸೀಮಾ ಸಂಪ್ರತ್ಯಪಿ ಪೂರ್ಣತೋ ಪ್ರವೃತ್ತಾ ವರ್ತತೆ. ಶ್ರದ್ಧಾಲವಃ ಪರಾಮೃಷ್ಟಾಃ ಯತ್ ಯಾತ್ರಾ ಪ್ರಾರಂಭಾತ್ ಏವ ಪೂರ್ವಮೇವ ಅಗ್ರಿಮ ಪಂಜೀಕರಣಂ ಕರಣೀಯಂ ಅಥ ಅನುಮತಿ ಪತ್ರೆ ಉಲ್ಲಿಖಿತೆ ದಿನಾಂಕೆ ಏವ ಯಾತ್ರಾ ಆರಂಭಣೀಯ. ಪ್ರಶಾಸನೇನ ಸ್ಪಷ್ಟೀಕೃತಂ ಯತ್ ಅನುಪದಮೇವ ಪಂಜೀಕರಣಸ್ಯ ಸುವಿಧಾ ಅತ್ಯಂತಂ ಸೀಮಿತ ಸಂಖ್ಯಾಸು ಏವ ಉಪಲಬ್ಧಾ ಅಸ್ತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.

ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ ಹೃದಯ ರಾಗ ನಿಮ್ಮದೇ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆ ನೀರಿಗೆ ಅಥವಾ ಪ್ರವಾಹಕ್ಕೆ ಹೆದರಿದಂತಹ ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು ಮತ್ತು ನಿಮ್ಮಿಷ್ಟದ ಒಂದು ಗೀತೆಯನ್ನು ಕೂಡ ಕೇಳಬಹುದು. ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD code 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಹೃದಯ ರಾಗ ನಿಮ್ಮದೇ ಕೋರಿಕೆಯ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 ದಿಂದ 11:30 ವರೆಗೆ.

0: ಇಂದು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶಂಕರ್ ತಮ್ಮಾಪುರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 11:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಯೋಜನೆಯ ಕುರಿತು ಮಾಹಿತಿ ಕೇಳಬಹುದು. 11:20 ಸ್ವರಮಾಧುರ್ಯದಲ್ಲಿ ಗಣಪತಿ ಭಟ್ ಹಾಸಣಗೆ ಹಾಡಿರುವ ವಚನಗಳು ಪ್ರಸಾರವಾಗಲಿವೆ. ಆಕಾಶವಾಣಿ ಮಂಗಳೂರು. ಸಮಯ 7:02 ಕೆಲವು ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಸಮಯ ಸರಿಯಾಗಿ 7:02:18 ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು

0: ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
2: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
3: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
2: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
3: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
2: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150 ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ

ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು. ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ. ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು. ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು. ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15 ಲಕ್ಷ

0: ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಶೇಕಡ 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪ ಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ. ಬಿ ಕೃಷ್ಣಕಾರಂತ ಹಾಗೂ ಶರಧಿ ಪಾಟೀಲ್ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ನನ್ನಲವೇ ನೀನೇಕೆ ಮೌನ ಮುಸುಕಲಿ ಅವಿತೆ, ಬಿ ಕೃಷ್ಣಕಾರಂತ ಅವರ ಧ್ವನಿಯಲ್ಲಿ ರಾಮಚಂದ್ರ ಪೈ ಅವರ ಕವನ.

ಬಿ ಕೃಷ್ಣ ಕಾರಂತ ಅವರ ಧ್ವನಿಯಲ್ಲಿ ರಾಮಚಂದ್ರ ಪೈ ಅವರ ಕವನವನ್ನು ಕೇಳಿದಿರಿ. ಇದೀಗ ದೀಪಾ ಪಾವಂಜೆ ಅವರ ಕವಿತೆ ಒಲವ ತೇರನು ಏರಿ ಹಾಡಿದೆ, ಹಾಡಿದ್ದಾರೆ ಶರಧಿ ಪಾಟೀಲ್.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಮಚಂದ್ರ ಪೈ ಹಾಗೂ ದೀಪಾ ಪಾವಂಜೆ ಅವರ ಕವನಗಳನ್ನು ಕೇಳಿದ್ರಿ. ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಮತ್ತಷ್ಟು ಭಾವಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555333.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
4: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು.
5: ಓ ಪುಣ್ಯಾತ್ಮ,
6: ಹಾ,
5: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
6: ಯಾಕೆ?
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಈ ಬೆಳಗ್ಗೆ 10:30 ಹೃದಯರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆ ನೀರಿಗೆ ಅಥವಾ ಕೆನ್ನೀರ ಪ್ರವಾಹಕ್ಕೆ ಭಯಭೀತರಾದಂತಹ ಒಂದು ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು ಮತ್ತು ನಿಮ್ಮಿಷ್ಟದ ಒಂದು ಚಿತ್ರಗೀತೆಯನ್ನು ಕೂಡ ಆಲಿಸಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999922221 STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹೃದಯರಾಗ 10:30 11:30.

11:30ಕ್ಕೆ ಪ್ರಸಾರವಾಗಲಿರುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೋಂಡು ತಾಯಿ ಕುಲಕರ್ಣಿ ಅವರ ಗಾಯನ ಕೇಳುವಿರಿ. ರಾಗ್ ಕಬೀರಿ ಭೈರವ್ ಪ್ರಸಾರವಾಗಲಿದೆ.

0: ಇಂದು ಸಂಜೆ ರಾತ್ರಿ 8 ಗಂಟೆಗೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿನ್ಮಯಿ ಭಟ್ ಅವರಿಂದ ಕೊಳಲು ವಾದನ, ವಯಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ಬಿ ಎಸ್ ಕಿಶನ್. ಆ ಬಳಿಕ ಶ್ರೀಲಕ್ಷ್ಮಿ ನಿಡುವಂಜೆ ಅವರಿಂದ ದೇವರ ನಾಮಗಳು, ಮೃದಂಗ ವಿಶ್ವಾಸ್ ಪಿ. ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಮೊದಲಿಗೆ ಪ್ರಕಟಣೆ, ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಬಗ್ಗುವುದನ್ನು ಕಲಿಸುತ್ತದೆ
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದ.
3: ಆಕಾಶವಾಣಿ, ಸಮಯ ಸರಿಯಾಗಿ 7:34:15. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6%, ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು

0: ಪ್ರತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ

0: ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜಿನಿ ಕೇಳುವಿರಿ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಇದೀಗ ರಾಗರಂಜಿನಿ ಚಿತ್ರಗೀತೆಗಳು. ಮೊದಲಿಗೆ PB ಶ್ರೀನಿವಾಸ್ ಹಾಡಿರುವ ಮಹಾತಪಸ್ವಿ ಚಿತ್ರದ ಗೀತೆ, ರಚನೆ CV ಶಿವಶಂಕರ್, ಸಂಗೀತ ನಾದಪ್ರಿಯಾ.

ಇದೀಗ ಕೇಳಿ ಅನುರಾಧ ಭಟ್ ಹಾಡಿರುವ ಲೀಸಾ ಚಿತ್ರದ ಗೀತೆ. ರಚನೆ ತಪಸ್ವಿಯವರದು, ಸಂಗೀತ ನೀಡಿದವರು ಸುರೇಂದ್ರನಾಥ್.

ಅನುರಾಧ ಭಟ್ ಹಾಡಿದ ಲೀಸಾ ಚಿತ್ರದ ಗೀತೆಯನ್ನು ಕೇಳಿದರೆ. ರಾಗರಂಜಿನಿಯ ಕೊನೆಯ ಗೀತೆ ಇಂತಿ ನಿನ್ನ ಪ್ರೀತಿಯ ಚಿತ್ರದ್ದು, ರಚನೆ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಸಾಧು ಕೋಕಿಲ, ಹಾಡಿದ್ದಾರೆ ವಾಣಿ.

ಇಂತಿ ನಿನ್ನ ಪ್ರೀತಿಯ ಈ ಚಿತ್ರದ ಗೀತೆಯೊಂದಿಗೆ ರಾಗರಂಜನ ಕಾರ್ಯಕ್ರಮ ಮುಗಿಯಿತು. ಕೇಳುಗರೆ, 8:30 ಮತ್ತಷ್ಟು ಕನ್ನಡ ಚಿತ್ರಗೀತೆಗಳಿವೆ. 10:30 ಹೃದಯರಾಗ ನಿಮ್ಮದೇ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:00. ಮೊದಲಿಗೆ ಸಮಾಚಾರ್ ಪ್ರಭಾತ್, ಆ ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರ.

ಹರಿಣಿ ಸುಧಾಕರ್ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿರುವ ವಾಂಶಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರದೇ ರಚನೆ, ಸಂಗೀತ ಆರ್ ಪಿ ಪಟ್ನಾಯಕ್.

ಜಯಂತ್ ಕಾಯ್ಕಣಿ ಅವರ ಇನ್ನೊಂದು ರಚನೆ ಚಿತ್ರ ಹುಡುಗಾಟ. ಹಾಡಿದ್ದಾರೆ ನರೇಶ್ ಅಯ್ಯರ್ ಹಾಗೂ ಚಿತ್ರ. ಸಂಗೀತ ಜೆಸ್ಸಿ ಗಿಫ್ಟ್.

ಕೇಳಿದರೆ ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ, ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಲಭ್ಯವಿವೆ. ಕಚೇರಿಯ ಅವಧಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಾಗೂ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಗಿಡಗಳನ್ನು ಖರೀದಿಸಬಹುದು. ಮಾಹಿತಿಗಾಗಿ ಈ ಕೇಂದ್ರದ ದೂರವಾಣಿ ಸಂಖ್ಯೆ 0824 2466249 ಅಥವಾ ಮೊಬೈಲ್ ಸಂಖ್ಯೆ 9945

5630399 ಇದನ್ನು ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಾರುತೇಶ್ ಎಎಂ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಹಾಡಿರುವ ನಾಗರ ಹಾವು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಕೇಳಿದ್ರೆ 9:20 ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ದರಾ ಬೇಂದ್ರೆ ಅಂಬಿಕಾ ತನಯದತ್ತ ಅವರ ರಚನೆ ವೃಂದಗಾನದಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು.

ಯಾಕೆ ಕೃಷ್ಣ ವಜ್ರವಾದೆ ಕುಸುಮದಂತ ಮನಸ್ಸಿಗೆ, ಸಂಗೀತ ಬಾಲಚಂದ್ರ ಹಾಡಿರುವ ದಿವ್ಯಶ್ರೀ ಡಂಬೆಲಾ ಅವರ ರಚನೆ.

0: ಸಂಗೀತಾ ಬಾಲಚಂದ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ದಿವ್ಯಶ್ರೀ ಡಂಬೆಲ ಅವರ ಈ ರಚನೆಯೊಂದಿಗೆ ಈ ಹೊತ್ತಿನ ಸುಗಮ ಸಂಗೀತ ಕಾರ್ಯಕ್ರಮ ಮುಗಿಯಿತು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
3: ಓ ಪುಣ್ಯಾತ್ಮ,
4: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
3: ಯಾಕೆ?
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಕೇಳಿದರೆ ಈ ಬೆಳಗ್ಗೆ 10:30 ಹೃದಯರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆಯ ನೀರಿಗೆ ಅಥವಾ ಪ್ರವಾಹದ ನೀರಿಗೆ ಭಯಪಟ್ಟಂತಹ ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು, ಹಾಗೂ ನಿಮ್ಮ ಆಯ್ಕೆಯ ಒಂದು ಚಿತ್ರಗೀತೆಯನ್ನು ಕೂಡ ಆಲಿಸಬಹುದು. ಕರೆ ಮಾಡಿ, ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೇಯಾ ಘೋಷಾಲ್ ಹಾಡಿರುವ ಆಕ್ಷನ್ ರೀಪ್ಲೈ ಚಿತ್ರದ ಗೀತೆ, ರಚನೆ ಇರ್ಷಾದ್ ಖಮೀಲ್, ಸಂಗೀತ ಪ್ರೀತಮ್.

ಕೇಳಿದರೆ ಇದೊಂದು ಪ್ರಕಟಣೆ. ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಈ ರಿಯಾಯಿತಿಯು ರಾಷ್ಟ್ರೀಯ ಲೋಕಅದಾಲತ್ ದಿನಾಂಕ 11/7/26 ಸಂಬಂಧ ಆದೇಶಿಸಲಾಗಿದ್ದು 21/6/26 10/7/26 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು

ಹರ್ಷಿತ್ ಸಕ್ಸೇನಾ ಅವರು ಸಂಗೀತ ನೀಡಿ ಹಾಡಿದ ಮರ್ಡರ್ ಟೂ ಈ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ 2026-27 ಸಾಲಿನಲ್ಲಿ 1 ವರ್ಷದ ತಾಂತ್ರಿಕ ಕೆಲಸದ ಅನುಭವ ಹೊಂದಿದ್ದು ಖಾಯಂ ಸೇವೆಯಲ್ಲಿ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಸಕ್ತ ಅಭ್ಯರ್ಥಿಗಳಿಗೆ ಸಂಜೆ ಪಾಳಿ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಎಲ್ಲ ಸುತ್ತಿನ ಕೌನ್ಸಿಲಿಂಗ್ ಮುಗಿದ ನಂತರ ಉಳಿಕೆ ಸೀಟುಗಳನ್ನು ಮುಂದಿನ ಹಂತದಲ್ಲಿ ಅರ್ಹ ಆಸಕ್ತ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಗಳಿಗೆ ಅನುಗುಣವಾಗಿ ಪ್ರಾಂಶುಪಾಲರ ಹಂತದಲ್ಲಿಯೇ 2/7/26 ರಿಂದ 24/7/26 ಆದ್ಯತೆಯ ಮೇರೆಗೆ ಆಫ್ಲೈನ್ ಮೂಲಕ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ http://gpt.karnataka.gov.in ಅಥವಾ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಕಚೇರಿಯ ದೂರವಾಣಿ ಸಂಖ್ಯೆ 0824-22-11636 ಅಥವಾ 3516-9100 ಈ ಸಂಖ್ಯೆಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದೆಂದು ಪ್ರಕಟಣೆ ತಿಳಿಸಿದೆ.

ಆಖೋ ವಿಶಾಲ್ ಡ್ಯಾಡ್ಲೇನಿ ಹಾಗೂ ಶ್ರುತಿ ಪಾಠಕ್ ಹಾಡಿದ ರಾವಣ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕುಮಾರ್ ಅವರ ರಚನೆಗೆ ಅಭಿಜಿತ್ ನಳನಿ ಅವರ ಸಂಗೀತವಿತ್ತು.

ಶಬಾಬ್ ಸಾಬ್ರಿ, ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಹಾಡಿದ ಜೈ ಹೋ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಮೀರ್ ಅವರ ರಚನೆಗೆ ಸಾಜಿದ್ ವಾಜಿದ್ ಅವರ ಸಂಗೀತವಿತ್ತು. ಕೊನೆಯ ಗೀತೆ ರಾಹತ್ ಫತೇ ಅಲಿ ಖಾನ್ ಹಾಗೂ ತುಲ್ಸಿ ಕುಮಾರ್ ಅವರ ಧ್ವನಿಯಲ್ಲಿ, ಚಿತ್ರ ರೆಡಿ, ರಚನೆ ಕುಮಾರ್ ಅವರದು, ಸಂಗೀತ ಪ್ರೀತಮ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಹೃದಯರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆಯ ನೀರಿಗೆ ಭಯಪಟ್ಟದ್ದು ಅಥವಾ ಪ್ರವಾಹಕ್ಕೆ ಹೆದರಿದ್ದ ಸಂದರ್ಭವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು ಮತ್ತು ನಿಮ್ಮಿಷ್ಟದ ಒಂದು ಚಿತ್ರಗೀತೆಯನ್ನು ಕೂಡ ಆಯ್ಕೆ ಮಾಡಿ ಕೇಳಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯ ರಾಗ.

0: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು ಪ್ರಸಾರ ಮಾಡುತ್ತಿರುವ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆ ಉಂಟಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದರೆ 9449926500 ಈ ವಾಟ್ಸಾಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು, ನಮ್ಮ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೆಲವೇ ಕ್ಷಣಗಳಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿ ಮಂಗಳೂರು. ಸಮಯ 10:30. ಕೆಲವೇ ಕ್ಷಣಗಳಲ್ಲಿ ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳಿದರೆ ಇದೀಗ ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಈ ಮೊದಲೇ ತಿಳಿಸಿರುವ ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೆರೆಯ ನೀರಿಗೆ ಅಥವಾ ಕೆಂಪು ನೀರಿನ ಪ್ರವಾಹಕ್ಕೆ ಭಯಪಟ್ಟಿರುವ ಬಗ್ಗೆ ಅಂಥ ಒಂದು ಸಂದರ್ಭವನ್ನು ನಮ್ಮೊಡನೆ ನೆನಪಿಸಿಕೊಳ್ಳಬಹುದು ಹಾಗೂ ಈ ಬಗ್ಗೆ ವಿವರಿಸಬಹುದು. ಕರೆ ಮಾಡಬೇಕಾದ ಸಂಖ್ಯೆ 2211999 2221611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಿ ಮಾತನಾಡಿ ಹಾಗೂ ನಿಮ್ಮಿಷ್ಟದ ಹಾಡನ್ನು ಕೂಡ ಕೇಳಿ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ನಾನು ಸಾವಿತ್ರಿ ಮತ್ತು ಶುಭಾಶಯ.

0: ನಮಸ್ತೆ, ಯಾರು ಮಾತಾಡೋದು?
1: ಜ್ಯೋತಿ ಗಣೇಶ್ ಆಚಾರ್ಯ ಬಾರ್ಕೂರಿನಿಂದ.
0: ಓ, ಕಾರ್ಯಕ್ರಮಕ್ಕೆ ಸ್ವಾಗತ ಮೊತ್ತ ಮೊದಲ ಕರೆ.
1: ಥ್ಯಾಂಕ್ ಯು ಮ್ಯಾಮ್.
0: ಹೇಗಿದೆ ಬಾರ್ಕೂರಲ್ಲಿ, ಮಳೆ ಜೋರಿದೆಯಾ?
1: ಮಳೆ ಅಷ್ಟಾಗಿ ಇಲ್ಲ ಮ್ಯಾಮ್,
0: ಇವತ್ತಿಲ್ಲ ಅಲ್ಲ.
1: ನಿನ್ನೆ ಫುಲ್ ಬಿಸಿಲಿತ್ತು, ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಹಾಗೆ ಬರ್ತಾ ಇದೆ.
0: ಹಾಗೆ ಈಗ ನಿಮ್ಮ ಬಾಲ್ಯದ ದಿನಗಳಲ್ಲಿ ಆಗಿರಬಹುದು, ಮತ್ತೆ ಆಗಿರ್ಬೋದು, ಈ ಪ್ರವಾಹ ಕಂಡು ಅಥವಾ ನೆರೆ ನೀರು ಕಂಡು ಹೆದರಿದ್ದು ಅಂತ ಒಂದು ಅನುಭವ ನಿಮಗಿದ್ರೆ ನಮ್ಮಲ್ಲಿ ಹಂಚಿಕೊಳ್ಳಿ ಅದನ್ನು.
1: ಪ್ರವಾಹ ನೀರು ಅಂತ ಏನು ನಾವು ಎಕ್ಸ್ಪೀರಿಯನ್ಸ್ ಇಲ್ಲ.
0: ಹೌದಾ?
1: ಅದು ಶಾಲೆಗೆಲ್ಲ ಹೋಗುವಾಗ ಗಾಳಿ ಮಳೆ ಜೋರು ಬಂದು ಕೊಳೆ ಎಲ್ಲ ಹಾರ್ಕೊಂಡು ಹೋಗಿ ಬುಕ್ಸ್ ಎಲ್ಲ ಒದ್ದೆ ಆಗಿ ಹಾಗೆ ಹೆದರ್ಕೊಂಡು ಮನೆಗೆ ಬಂದಿದ್ದು ಉಂಟು. ಪ್ರವಾಹಕ್ಕೆಲ್ಲ ಸಿಕ್ಕಿದ್ದಿಲ್ಲ.
0: ಹಾಗಿದ್ರೆ ನಿಮಗೆ ಚಿಕ್ಕದಿರುವ
1: ಇದು ನಮ್ಗೆ ಈಗ ಕೇರಳದಲ್ಲಿ ವಯನಾಡಿನಲ್ಲೆಲ್ಲ ಆಗ್ತಾ ಇದೆಯಲ್ಲ ಮೇಡಮ್, ಹೋಗುದಿದೆಲ್ಲ ಎಲ್ಲ ನೋಡುವಾಗ ನಮ್ಗೆ ಇಲ್ಲಿಂದನೇ ಭಯ ಆಗುತ್ತೆ.
0: ಹೌದು, ಸುನಾಮಿ ಬಂತು ಅಲ್ವಾ?
1: ಹೌದೌದು, ನಾವು ಅದರಲ್ಲಿ ಸಿಕ್ಕಾಕೊಂಡ್ರೆ ಹೇಗಪ್ಪ ಅನ್ಸ್ತಾ ಎಕ್ಸ್ಪೀರಿಯನ್ಸ್ ಹೋಗುವಾಗ ಹೆದರಿಕೆ ಆಗುತ್ತೆ.
0: ಸ್ವತಃ ಅನುಭವ ಇಲ್ಲದಿದ್ರು ಇದನ್ನೆಲ್ಲ ಕಂಡಾಗ ತುಂಬಾ ಹೆದರಿಕೆ ಆಗ್ತದೆ ಅಲ್ವಾ? ಈ ಪ್ರವಾಹಗಳನ್ನು ಕೇರಳದಲ್ಲಿ ಆಯ್ತು, ಮಡಿಕೇರಿಯಲ್ಲಿ ಆಯ್ತು ಅಲ್ವಾ? ಅದೆಲ್ಲ ಆಗದಿರಲಿ, ಎಲ್ಲರೂ ಸುಖ ಶಾಂತಿಯಲ್ಲಿ ಇರಲಿ ಅಂತ ನಾವು ಆಶಿಸೋಣ.
1: ಅದಕ್ಕೆಲ್ಲ ಕಾರಣ ನಾವೇ ಮನುಷ್ಯರೇ.
0: ಖಂಡಿತಕ್ಕೂ
1: ಮರ ಗಿಡ ಎಲ್ಲ ಕಡಿಯೋದು ಮತ್ತೆ ಭೂ ಕುಸಿತ ಆಗ್ಲಿಕ್ಕೆಲ್ಲ ಕಾರಣ ಮನುಷ್ಯರೇ.
0: ಖಂಡಿತವಾಗಿ ಸ ಮರದ ಬೇರುಗಳನ್ನೆಲ್ಲ ಕಿತ್ತು ತೆಗೆದ್ರೆ ಮತ್ತೆ ಕುಸಿಯದ ಇರ್ತದ ಅಲ್ವಾ?
1: ನಾವು ಮಾಡಿದ್ದು ನಮ್ಗೆ ಸಿಗ್ತದೆ, ಅದು ಪ್ರತಿಫಲ ನಮ್ಗೆ ಸಿಗೋದು.
0: ಆದ್ರೆ ಒಂದು
1: ಪ್ರಕೃತಿ ನಮ್ಮನ್ನೇ ಇದು ಮಾಡುತ್ತೆ.
0: ಹೌದೌದು, ಮಾಡಿದವರಿಗೆ ಸಿಕ್ಕೋದಿಲ್ಲ, ಮಾಡದವರಿಗೆ ಸಿಗ್ತದೆ ಅಲ್ವಾ? ಹಾಗಿದ್ರೆ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡುದಾ ಜ್ಯೋತಿ ಅವರೇ?
1: ನೀವು ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ತುಂಬಾ ದಿನ ಆಯ್ತು, ಇವಾಗ
0: ಸಿಕ್ಕಿದೀರಾ. ನನಗೂ ಸಹ ಖುಷಿ ಆಯ್ತು. ಸರಿ, ನನಗೂ ಸಹ ತುಂಬಾ ಖುಷಿ ಆಯ್ತು. ಜ್ಯೋತಿ ಗಣೇಶ್ ಆಚಾರ್ಯ ಅವರಿಗೆ ಪೂಜಾರಿ ಚಿತ್ರದ ಹಾಡು ಕೇಳೆ ತಂಗಾಳಿ ಪ್ರಸಾರ ಮಾಡುದಾ? ಮತ್ತೊಮ್ಮೆ ಕರೆ ಮಾಡಿ, ಮತ್ತೊಮ್ಮೆ ಮಾತನಾಡೋಣ. ತುಂಬಾ ಥ್ಯಾಂಕ್ಸ್.
1: ಥ್ಯಾಂಕ್ ಯು.
0: ಆಯ್ತಾ? ಸರಿ.

0: ಜ್ಯೋತಿ ಗಣೇಶಾಚಾರ್ಯ ಅವರ ಆಯ್ಕೆಯ ಪೂಜಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಪ್ರಶಾಂತ್ ಅವರ ರಚನೆಗೆ ಅಭಿಮಾನ್ ಅವರ ಸಂಗೀತವಿತ್ತು, ಧ್ವನಿ ಅಭಿಮಾನ್ ಅವರದಿತ್ತು. ಕೇಳಿದ್ರೆ ಮುಂದಿನ ಕರೆ ಎತ್ತ ಹೋಗ್ತಾ ಇದ್ದೇವೆ. ಯಾರು ಮಾತಾಡ್ತಿದ್ದೀರಿ? ಹಲೋ
1: ಹಲೋ
0: ಹಲೋ, ಹಾಂ ಮಾತಾಡಿ.
1: ಹಲೋ, ನಮಸ್ತೆ.
0: ನಮಸ್ತೆ,
1: ನಾನು ಅಮಿತಾ ಆಚಾರ್ಯ ತಲಪಾಡಿಯಿಂದ. ನೀವು
0: ಅನಿತಾ,
1: ಕೇಳಿಲ್ಲ, ನಾನು ಹೇಳಿದೆ.
0: ಅನಿತಾ ಆಚಾರ್ಯ ತಲಪಾಡಿಯಿಂದ.
1: ಹೌದು,
0: ಕೇಳಿಯೇ ಹೇಳಬೇಕು ಅಂತ ಇಲ್ಲ ಅಲ್ಲ. ಖುಷಿಯಾಯ್ತು ಮಾತಾಡಿ. ಬಹುಶಃ ನನಗೆ ಮೊದಲ ಸಲ ಸಿಗ್ತಾ ಇದ್ದೀರಿ ನೀವು ಅಲ್ವಾ?
1: ಯಾವುದು?
0: ನೀವು ನನಗೆ ಮಾತಿಗೆ ಮೊದಲ ಸಲ ಸಿಗ್ತಾ ಇದ್ದೀರಿ, ಅನಿತಾ ಆಚಾರ್ಯ ಅವರು.
1: ಆಗಿರಬಹುದು.
0: ಚೆನ್ನಾಗಿ ಮಾತಾಡ್ತೀರಿ, ಕವನ ಬರೀತೀರಾ ಅಂತ?
1: ಇಲ್ಲ
0: ಇಲ್ಲ,
1: ಕವನ ಬರೆಯಲ್ಲ, ಮಾತಾಡ್ತೀನಿ ಅಷ್ಟೇ.
0: ಏನು ಮಾಡ್ಕೊಂಡಿದ್ದೀರಿ ಅನಿತಾ ಅವರೇ?
1: ನಾನು ಹೌಸ್ ವೈಫ್, ಟೈಲರಿಂಗ್ ಮಾಡ್ತಾರೀನಿ.
0: ಹೌದಾ, ಒಳ್ಳೇದು. ರೇಡಿಯೋ ಕೇಳ್ತೀರಾ ತುಂಬ?
1: ರೇಡಿಯೋ ಕೇಳ್ತಾ ಇರ್ತೇನೆ. ಬೇಗ ಬೇಗ ಕೆಲಸ ಮುಗಿಸಿ 10:30 ಆಗುವಾಗ ಇವಾಗ ರೇಡಿಯೋ ಇಟ್ಟಾಯ್ತು. ನನ್ನ ಅಮ್ಮನಿಗೂ ಹೇಳಿದೆ, ನೀವು ಕಾಲ್ ಟ್ರೈ ಮಾಡಿ, ರೇಡಿಯೋ ಕೇಳ್ತಾ ಇರಿ, ನಾನು ಕಾಲ್ ಟ್ರೈ ಮಾಡ್ತೇನೆ ಅಂತ.
0: ಅಮ್ಮ ಎಲ್ಲಿರೋದು?
1: ಅಮ್ಮ ರತ್ನಾವತಿ ಆಚಾರ್ಯ ಅಂತ ಕಾಲ್ ಮಾಡ್ತಾರಲ್ಲ,
0: ಹೌದೌದು.
1: ಅವ್ರು ನನ್ನ ಅಮ್ಮ.
0: ಅವರೆಲ್ಲಿ ಊರವರದ್ದು?
1: ಅವರದ್ದು ವಗ್ಗ, ಬಂಟ್ವಾಳ ತಾಲೂಕು.
0: ತಲಪಾಡಿಯಿಂದ ವಗ್ಗಕ್ಕೆ ಹೋಗ್ತಾ ಇರ್ತೀರಾ?
1: ಎಲ್ಲಿಗೆ?
0: ತಲಪಾಡಿಯಿಂದ ವಗ್ಗಕ್ಕೆ ಆಗಾಗ ಹೋಗ್ತಾ ಇರ್ತೀರಾ ಅಂತ?
1: ಹೋಗ್ತಾ ಇರ್ತೇನೆ, ಅಮ್ಮನನ್ನು ನೋಡ್ಲಿಕ್ಕೆ ಹೋಗ್ತಾ ಇರ್ತೇನೆ.
0: ಈಗ ಆಟಿಗೆ ಹೋಗ್ಲಿಕ್ಕೆ ಉಂಟ?
1: ನಿರಂತರ ಕೇಳುಗರ್ ನನ್ನ ಅಮ್ಮ ಕೂಡ ರೇಡಿಯೋ.
0: ಒಳ್ಳೆದಾಯ್ತು, ಸಂತೋಷ. ಅಲ್ಲ, ಈಗ ಆಟಿ ಕೂತ್ಕೊಳ್ಳಿಕ್ಕೆ ಅಂತ ಹೋಗ್ಲಿಕ್ಕೆ ಉಂಟ?
1: ಇಲ್ಲ, ನಮ್ಮದ್ರಲ್ಲಿ ಅದಿಲ್ಲ, ನಾವು ಆಚಾರ್ಯ ವಿಶ್ವಕರ್ಮ.
0: ಓ, ಅದರಲ್ಲಿ ಇಲ್ಲ ಅಲ್ವಾ? ಆದ್ರೆ ಒಂದು, ಅದು ನಮ್ಮ ತುಳುನಾಡಿನ ಒಂದು ಪರಂಪರೆ ಅಲ್ವಾ?
1: ಹೌದು, ನಿಜ ನಿಜ. ಹೌದು,
0: ಕಾರಣ
1: ಕಲ್ಚರ್ ಇರ್ತದಲ್ಲ.
0: ನಿಮ್ಗೆ ಇವತ್ತು ಯಾವ ಹಾಡು ಬೇಕು ಅನಿತಾ?
1: ನನ್ಗೆ ಅಮೃತಧಾರೆ ಫಿಲ್ಮ್ ಇಂದ ನೀ ಅಮೃತಧಾರೆ. ಮೇಡಮ್, ಅದು ನನ್ಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ನಾನು ಒಬ್ರು ಜಗದೀಶ ಆಚಾರ್ಯ ತೊಕ್ಕೊಟ್ಟು ಇವರ ಅಭಿಮಾನಿಯಾಗಿದ್ದೆ. ರೀಸೆಂಟ್ ಆಗಿ ಒಂದು ರಿಸೆಪ್ಷನ್ ಅಲ್ಲಿ ಅವರ ಜೊತೆ ಡ್ಯುಯೆಟ್ ಹಾಡುವಂತಹ ಚಾನ್ಸ್ ಸಿಕ್ಕಿತ್ತು.
0: ಈ
1: ಸಾಂಗ್ ನಾನು ಹಾಡಿದ್ದೆ, ಇಲ್ಲ ನನ್ಗೆ ಹಾಡ್ಲಿಕ್ಕೆ ಅಷ್ಟು ಗೊತ್ತಿಲ್ಲ, ಆದ್ರೂ ನನ್ಗೊಂದು ಒಬ್ಬ ಕಲಾವಿದನ್ ಜೊತೆ, ಗಾಯಕನ ಜೊತೆ ಹಾಡ್ಬೇಕನ್ನೋ ಆಸೆ ಇತ್ತು. ಆಸೆ ಬೇಗನೆ ನೆರವೇರಿತ್ತು, ಅದಕ್ಕೋಸ್ಕರ ನೆನಪಿಗಾಗಿ ಈ ಹಾಡನ್ನ ನಾನು ಕೇಳಿ.
0: ಸರ್, ಒಂದು ಲೈನ್ ಹಾಡಿ ಅದರದ್ದು, ನಿಯಮೃತ ಧಾರೆ.

0: ಕೋಟಿ ಜನ್ಮ ಜತಿ ಗಾತಿ ನೀ ಅಮೃತ ಧಾರಿ ಇಹಕು ಪರಕು ಸಂಗಾತಿ.
1: ವಾವ್, ಸೂಪರ್ ಆಗಿ ಹಾಡ್ತೀರಿ ಅನಿತಾ.
0: ಇಲ್ಲ ಅಷ್ಟು ಗೊತ್ತಿಲ್ಲ,
1: ಚೆನ್ನಾಗಿ ಹಾಡ್ತೀರಿ, ತುಂಬ ಒಳ್ಳೆ ಸ್ವರ ಕೂಡ. ಹಾಡಿ ಮುಂದೆ ಹಾಡಿ ಹಾಡಿ, ತುಂಬ ಹಾಡ್ತಾ ಹಾಡ್ತಾ ನಿಮಗೆ ಸ್ಟೇಜ್ ಪ್ರೋಗ್ರಾಮ್ ಕೂಡ ಸಿಕ್ಕಲಿ ತುಂಬ ಅಂತ ಹಾರೈಸ್ತೇನೆ. ಹಾಗೆ ಇವತ್ತಿನ ನಮ್ಮ ಸಬ್ಜೆಕ್ಟ್ನ ಬಗ್ಗೆ ಬರಲೇ ಇಲ್ಲ ನಾವು, ನೀವು ಯಾವುದು ನೆರೆ ನೀರು ನೋಡಿದಿರಾ, ಹೆದರಿದ್ದೀರಾ?
0: ಹೌದು, ಅಂದ್ರೆ ನಂದೊಂದು ಬಾಲ್ಯದ್ದು ನೆನಪು. ನಮ್ದಂದ್ರೆ ಹಳ್ಳಿಯಲ್ಲಿ ಮನೆ, ಆವಾಗ ನಮ್ಗೆ ಅಂದ್ರೆ ವೆಹಿಕಲ್ಸ್ ಎಲ್ಲ ಏನ್ ಮನೆಗೆ ಬರುವ ಹಾಗಿರ್ಲಿಲ್ಲ. ಎರಡು ದಾರಿ ಇತ್ತು, ಒಂದು ಗುಡ್ಡದಿಂದ ಹೋಗುವಂತಹ ದಾರಿ, ಮತ್ತೊಂದು ನಮ್ಮ ಮನೆ ಕೆಳಗಡೆ ಗದ್ದೆ, ಒಂದು ನಾಲ್ಕೈದು ಗದ್ದೆ ದಾಟಿ ಮತ್ತೆ ಒಂದು ದೊಡ್ಡ ಹಳ್ಳ ಇದೆ, ತೋಡು. ಆ ತೋಡಿಗೆ ಒಂದು ಪಾಪ ಹಾಕಿತ್ತು. ಮಳೆ ಬರುವ ಟೈಮ್ ಅಲ್ಲಿ ಬರಸ್ಸಾಗಿ ಬರುವಂತಹ ನೀರುಂಟಲ್ಲ, ಅದು ಹಳದಿ ಹಳದಿ ಆಗಿರ್ತದೆ. ಅಂತ ನೀರು ಕೆಳಗಡೆ ಇರುವಾಗ ಈ ಸಪೂರದ ಪಾಪ ಅಲ್ಲಿ ದಾಟ್ಲಿಕ್ಕೆ ನಂಗೆ ತುಂಬಾನೇ ಭಯ. ಅಂದ್ರೆ ಎಲ್ಲಿ ನಾನ್ ಮೊದ್ಲೇ ಅದ್ರ ಬಗ್ಗೆ ಇಮ್ಯಾಜಿನೇಷನ್, ಅಂದ್ರೆ ಎಲ್ಲಿ ಕಟ್ಟಾಗಿ ಪಾಪ ಕಟ್ಟಾಗಿ ನಾನ್ ಕೆಳಗೆ ಬೀಳ್ತೇನೋ, ಮತ್ತೆ ನೀರು ನೋಡ್ತಾ ಇದ್ದ ಹಾಗೆ ನಮ್ಗೆ ತಲೆ ಸುತ್ತಿದ ಹಾಗೆ ಆಗ್ತದಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಹೋಗ್ಲಿಕ್ಕೆ ಭಯ ಪಡ್ತಿದ್ದೆ. ಅಂದ್ರೆ ನಾವು ಹಾಲು ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದ್ ಮನೆಗೆ.
1: ಹಾಗೆ ನೀವು ಪ್ರತಿ ಮಳೆಗಾಲದಲ್ಲೂ ಬಹುಶಃ ಹೆದರ್ತಾ ತೋಡು ದಾಟಿರ್ಬೋದಲ್ವಾ? ಬಹುಶಃ ಸುಮಾರು ಆಗಿನ ಕಾಲದ ಸುಮಾರು 80-90 ದಶಕದಲ್ಲಿ ಇಂಥ ಅನುಭವಗಳು ತುಂಬಾ ಮಂದಿಗೆ ಆಗಿರ್ಬೋದು ಅಲ್ವಾ? ಸಣ್ಣ ಸಣ್ಣ ತೋಡುಗಳು, ಅದಕ್ಕೆ ಎಂತ ಪಾಪಗಳು ಅಲ್ವಾ, ಕೈತಾಂಗಗಳು, ಕೆಂಪು ನೀರು, ಭಯ ಅಲ್ವಾ?
0: ನಾನು ತುಂಬಾ ನೀರಲ್ಲಿ ತುಂಬಾ ಭಯ ಪಡ್ತೇನೆ ನೀರನ್ನ ನೋಡುವಾಗ, ಅಷ್ಟು ಭಯ ನನ್ಗೆ. ಇಲ್ಲಾಂದ್ರು ಹೌದು, ನೀರಲ್ಲಿ ನಾವು ಯಾವತ್ತೂ ಆಟ ಆಡ್ಲಿಕ್ಕೆ ಹೋಗ್ಬಾರ್ದು, ಯಾವ ಕಾರಣಕ್ಕೂ ಸೆಲ್ಫಿ ತೆಗೆಯುದು, ವಿಡಿಯೋ ತೆಗೆಯುದು, ಎಲ್ಲಾ ಹುಚ್ಚಾಟ ಇರ್ತದೆ.
1: ಆದ್ರೆ ಈಗ ಬಹುಶಃ ಅಂತ ಸಮಸ್ಯೆಗಳೆಲ್ಲ ಇದ್ರು ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಲ್ವಾ?
0: ಹೌದು, ಖಂಡಿತ ಖಂಡಿತ, ಎಷ್ಟೋ ಜೀವಗಳು ಹೋಯ್ತು.
1: ಹೌದೌದು, ಹೌದು. ಮನೆಯ ಸುತ್ತ ನಮ್ಮ ಮನೆ ಪರಿಸರದಲ್ಲಿ ಆ ತರದ ಭಯ ಇಲ್ಲದಿದ್ರು ದೂರದಿಂದ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ಲಿ ಅಂತ ಹಾರೈಸಿಕೊಂಡು ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡುದ. ಅನಿತಾ ಆಚಾರ್ಯ ತಲಪಾಡಿ ಅವರಿಗೆ ಧನ್ಯವಾದಗಳು. ನೀ ಅಮೃತ ಧಾರೆ.

0: ಅನಿತಾ ಆಚಾರ್ಯ ತಲಪಾಡಿಯವರು ಬಯಸಿದ ಅಮೃತಧಾರೆ ಚಿತ್ರದ ಗೀತೆ ಪ್ರಸಾರವಾಯಿತು. ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಗೆ ಮನೋಮೂರ್ತಿಯವರ ಸಂಗೀತವಿತ್ತು. ಗೀತರಚನೆ ನಾಗತಿಹಳ್ಳಿ ಚಂದ್ರಶೇಖರ್. ನಮ್ಮ ಮುಂದಿನ ಕರೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಆಕಾಶವಾಣಿ ಸಿಬ್ಬಂದಿ ಎಲ್ಲ, ನಮ್ಮ ಮಂಗಳೂರು ಆಕಾಶವಾಣಿ ಸಿಬ್ಬಂದಿಯವರಿಗೂ ನಮಸ್ಕಾರ ಮೇಡಮ್.
0: ನಿಮಗೂ ಸಹ ಪ್ರತಿ ನಮಸ್ಕಾರಗಳು.
1: ಸರಿ,
0: ಶ್ರೀಧರ ಆಚಾರ್ಯ ಸುಳ್ಯ ಮಾತಾಡ್ತಾ ಇದ್ದೀರಲ್ವಾ?
1: ಶ್ರೀಧರ ಆಚಾರ್ಯ ಅಲ್ಲ, ಶ್ರೀಧರ ಗೌಡ ಅಂತ.
0: ಶ್ರೀಧರ ಗೌಡ ಸುಳ್ಯ.
1: ಹೌದು,
0: ಸರಿ.
1: ಮೇಡಮ್,
0: ಇವತ್ತು ನಾವು ನಿಮ್ಮಲ್ಲಿ ಮಾತಾಡಲಿಕ್ಕೆ ತಿಳಿಸಿದಂಥ ವಿಷಯ, ನೆರೆ ನೀರಿಗೆ ನೀವು ಹಿಂದೆ ಹೆದರಿದ್ದು ಚಿಕ್ಕದಿರುವಾಗ ಅಂತ ಒಂದು ಅನುಭವ ಇದ್ರೆ ನಮ್ಮಲ್ಲಿ ಹಂಚಿಕೊಳ್ಳಿ ಅಂತ.
1: ತುಂಬಾ ಒಂದು ಉದಾಹರಣೆ ಹೇಳ್ತೇನೆ. ನಾನು ಸಾಧಾರಣ 76-77 ಇಸ್ವಿಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗ ನಾನು 9 ಕಿಲೋಮೀಟರ್ ನಡೆದು ನಮ್ಮ ಮನೆಯಿಂದ ಕೇರಳ ರಾಜ್ಯಕ್ಕೆ ಹೋಗ್ತಾ ಇದ್ದೆ ಶಾಲೆಗೆ.
0: ಯಾವ ಶಾಲೆ ಅದು?
1: ಅದೇ ಹೈಸ್ಕೂಲ್ ಅಲ್ಲಿ ಬಂದಡ್ಕ ಅಂತ ಹೇಳುವ ಒಂದು ಪ್ಲೇಸ್ ಅಲ್ಲಿ ಹೈಸ್ಕೂಲ್ ಇತ್ತು. ಅಲ್ಲಿಗೆ ನಾವು ಇಲ್ಲಿಂದ ಹೋಗ್ತಾ ಇದ್ದೆವು.
0: ಸುಳ್ಯದಿಂದ ಬಂದಡ್ಕಕ್ಕೆ ನಡೆದು ಹೋಗ್ತಿದ್ರಿ ಅಲ್ವಾ?
1: ಸುಳ್ಯದಿಂದ ಅಲ್ಲ, ನಮ್ಮ ಗಡಿ ಪ್ರದೇಶ ಆಗ್ತೇ ನಮ್ದು. ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ ನಮಗೆ 2 ಕಿಲೋಮೀಟರ್ ಫಾರೆಸ್ಟ್ ಮೇಡಮ್.
0: ಓಹೋ.
1: ಫಾರೆಸ್ಟ್ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋಡುಗಳು. ನಾವು ಹೋಗ್ತಾ ಇರ್ಬೇಕು ಎಷ್ಟೋ ಸಲ ಮಳೆಗಾಲದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಡೆದೇ ಹೋಗ್ಬೇಕು. ನಡೆದೇ ಹೋಗುವಂತಹ ಸಂದರ್ಭ 76-77 ಇಸ್ವಿಯಲ್ಲಿ.
0: ಹೌದು, ಖಂಡಿತಕ್ಕೂ.
1: ಆಗ ನೆರೆ ಎಲ್ಲ ಜಾಸ್ತಿ ಬರ್ತಿತ್ತು ಮೇಡಮ್. ಮಳೆ ಅಂತ ಹೇಳಿದ್ರೆ ಈಗಿನ ಮಳೆ ಆಗೆಲ್ಲ ಬಂದ್ರೆ ಅದು 8 ತಿಂಗಳ ಮಳೆ ಅಂತ ಹೇಳಿದ್ರೆ ಅದೆಲ್ಲ ಹೇಳುದು ಬೇಡ.
0: ವಾರಗಟ್ಟಲೆ ಬಿಡ್ತಿರ್ಲಿಲ್ಲ ಅಲ್ವಾ?
1: ವಾರಗಟ್ಟಲೆ ಬಿಡ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಶಾಲೆಗೆ ಹೋಗುವಾಗ ನೆರೆ ಬರುವಾಗ ಮಳೆ ಬರುವಾಗ ನಾವಲ್ಲಿ ಕೂತಿರ್ತೇವೆ, ಸುಮ್ಮನೆ ಕೂತಿರ್ತೇವೆ ತೋಡಿನ ಬದಿಯಲ್ಲಿ. ಅದು ಕಡಿಮೆ ಆದ ಮೇಲೆ ನಾವು ಹೋಗ್ತೇವೆ ಶಾಲೆಗೆ ಹೋಗ್ತಾ ಇದ್ದೀವಿ. ಕೆಲವೊಮ್ಮೆ ಹೋಗ್ಬೇಕಾದ್ರೆ ಸ್ಟಡಿ ಬೆಲ್ ಹೊಡೆದು ಒಂದು ಪೀರಿಯಡ್ ಎಲ್ಲ ಕಳೀತಾ ಇರ್ತಿತ್ತು ಮೇಡಮ್. ಅದು ಅಧ್ಯಾಪಕರು ನಮಗೆ ಏನು ಹೇಳ್ತಿರ್ಲಿಲ್ಲ. ವಿಚಾರ
0: ನೆರೆಗೆ ಅಂಜಿ ಮುಂದುವರಿಲಿಕ್ಕೆ ಆಗ್ತಿರ್ಲಿಲ್ಲ.
1: ಮಳೆ ಬಂದ ಕಾರಣ ಅವ್ರು ಲೇಟ್ ಆಗಿರ್ತೆ. ಈಗಿನ ಇದರಾಗೆಲ್ಲ ಸೌಕರ್ಯ ಎಲ್ಲ ಇರ್ಲಿಲ್ಲ ಆ ಟೈಮ್ನಲ್ಲಿ. ಅದು ಆನೆ ಕಾಡಿನಲ್ಲೇ ನಡೆದು ಹೋಗ್ಬೇಕಾದಂತ ಸಂದರ್ಭ ಎಲ್ಲ ಇತ್ತು ಮೇಡಮ್. ಸಾಧ್ಯವಿಲ್ಲ ಅಂತಹ ಒಂದು

0: ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ ಮೇಡಮ್.
1: ಹೌದೌದು, ಈಗ ನಮಗೆ ತೂಗು ಸೇತುವೆ ಕಟ್ಟಿದಂತ ಗಿರೀಶ್ ಭಾರದ್ವಾಜ್ ತುಂಬಾ ನೆನಪಾಗ್ತಾರೆ
0: ನಮ್ಮ
1: ಇವತ್ತು.
0: ನಮ್ಮ ಗ್ರಾಮದವರೇ ಮೇಡಮ್ ಅವರು.
1: ಮತ್ತೆ ಹೌದೌದು ಹೌದು,
0: ನಮ್ಮ ಮಾಲಿಟ್ಟಿ ಗ್ರಾಮದವರೇ
1: ಹೌದೌದು,
0: ತೂಗು ಸೇತುವೆ ಡಾಕ್ಟರ್ ಗಿರೀಶ್ ಭಾರದ್ವಾಜರು.
1: ಹೌದು, ತುಂಬಾ ನೆನಪಾಗ್ತಾರೆ ಇವತ್ತಂತೂ
0: ಅಂತ
1: ಅಲ್ಲ.
0: ಅಂತ ಅವರು ಈಗ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತಿದ್ವಿ
1: ಖಂಡಿತಕ್ಕೂ.
0: ಅವರು ಇರುವ ಆಗ, ಇನ್ನು ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ ಹೇಳಿ.
1: ಅವರ ಮಗ
0: ಹೌದು
1: ಮಾಡ್ತಾ
0: ಮೇಡಮ್,
1: ಇದ್ದಾರೆ ಅಂತ ಕೇಳಿದೆ ನಾನು.
0: ಹೌದು ಹೌದು ಮೇಡಮ್,
1: ಆಗ್ಲಿ.
0: ನಮ್ಮ ಗ್ರಾಮದವರೇ, ನಮಗೆ ಒಂದು 10-8 ಕಿಲೋಮೀಟರ್ ದೂರದಲ್ಲಿ ಅವರ ಮನೆ. ಹೌದು ಮೇಡಮ್,
1: ಖುಷಿಯಾಯಿತು ಶ್ರೀಧರ್ ಗೌಡ ಅವರೇ ಮಾತಾಡಿ, ಸೊಳ್ಳೆದಿಂದ ಕರೆ
0: ಸರಿ
1: ಮಾಡಿದಿರಿ.
0: ಮೇಡಮ್.
1: ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೇವೆ, ಸೊಸೆ ತಂದ
0: ಓಕೆ, ಥ್ಯಾಂಕ್
1: ಸೌಭಾಗ್ಯ
0: ಯು ಮೇಡಮ್,
1: ಚಿತ್ರದ್ದು
0: ಥ್ಯಾಂಕ್ ಯು ಮೇಡಮ್.
1: ಅತ್ತಿಗೆ ತಂಗಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ಸುಳ್ಯದ ಶ್ರೀಧರ್ ಅವರ ಅಪೇಕ್ಷೆಯ ಹಾಡನ್ನು ಕೇಳಿದ್ರಿ. ನಮ್ಮ ಮುಂದಿನ ಕರೆ, ಹಲೋ ಹಲೋ ಹಲೋ, ಮಾತಾಡಿ.
1: ಹಲೋ,
0: ಹಾಂ ಮಾತಾಡಿ ಸರ್. ಯಾರು ಮಾತಾಡ್ತಿದ್ದೀರಿ? ಹಾಂ ಕೇಳ್ತಾ ಇದೆಯಾ? ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಉಂಟಾ? ಹಲೋ

0: ಮಾತಾಡಿ ಮಾತಾಡಿ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೀನಿ.
0: ಪುತ್ತೂರಿನಿಂದ ಸರಸ್ವತಿ ಅವರು.
1: ಹೌದು ಮೇಡಮ್.
0: ಹೇಗುಂಟು ಮಳೆ?
1: ಮಳೆ ಉಂಟು ಮೇಡಮ್ ನಮ್ಮ ಊರಿನಲ್ಲಿ.
0: ಚೆಂದ. ಇವತ್ತು ಬರ್ತಾ ಉಂಟಾ ಮಳೆ ಆಚೆಗೆ?
1: ಎಂತ ಮೇಡಮ್?
0: ಆಚೆ ಮಳೆ ಬರ್ತಾ ಉಂಟಾ ಇವತ್ತು ಕೂಡ?
1: ಈಗ ಮಳೆ ಬಂದುಕೊಂಡುಂಟು ಮೇಡಮ್. ಆಗವು ಸ್ವಲ್ಪ ಬಿಸಿಲಿತ್ತು, ಈಗ ಮಳೆ ಶುರು ಆಯ್ತು.
0: ಹೌದಾ? ಮತ್ತೆ ನಮ್ಮಲ್ಲಿ ನಿಮ್ಗೆ ಯಾವ ಹಾಡು ಬೇಕು ಸರಸ್ವತಿ ಅವರೇ?
1: ನನಗೆ ಧರ್ಮ ಚಿತ್ರದಿಂದ ಮೇಡಮ್, ಲೋಕ ಪಾವನೆ ಗಂಗೆ ಸತ್ಯ ಧರ್ಮಗಳೇ ಪಾವನ.
0: ಧರ್ಮ ಚಿತ್ರದ?
1: ಧರ್ಮ ಚಿತ್ರದಿಂದ ಲೋಕ ಪಾವನೆ ಗಂಗೆ ಅಂತ ಬರ್ತದೆ, ಮತ್ತೆ ಸತ್ಯ ಧರ್ಮಗಳೇ
0: ಸರಿ
1: ಪಾದ ಕಮಲಗಳು ಅಂತ.
0: ಓಕೆ, ಪ್ರಸಾರ ಮಾಡುವ. ಮತ್ತೆ ನೀವು ನಿಮ್ಮ?
1: ನಾನು ಅಂದ್ರೆ ಶಾಲೆಗೆ ಹೋಗುವಾಗ ಮೇಡಮ್, ದಾರಿಯಲ್ಲಿ ಮಾರ್ಗ ಉಂಟು ಮೇಡಮ್, ಮಾರ್ಗ ಇದ್ರೆ ನಮಗೆ ದೂರ ಆಗ್ತದೆ ಅಂತ ಹೇಳಿ ನಾವು ಬೈಲಲ್ಲಿ ಹೋಗುದು ಮೇಡಮ್. ಗದ್ದೆ ಪುಣಿಯಲ್ಲಿ ಹೋಗುದು, ಹೋಗುವಾಗ ಅಲ್ಲಿ ತೋರಿಸ್ತದೆ.
0: ಗದ್ದೆ ಪುಣಿಯಲ್ಲಿ ಹೋಗಿ ತೋಡಿನಲ್ಲಿ ಹೋಗಿ
1: ನೀರು ಮಳೆ ಬರ್ತದೆ ಅಂತ ನಮಗೆ ಗೊತ್ತಾಗುದಿಲ್ಲ ಅಲ್ಲ ಮೇಡಮ್.
0: ಹೌದೌದು ಹೌದು.
1: ಮಳೆ ಬರ್ತದೆ, ಮಳೆ ಬಂದ್ರೆ ನೀರು ಬಂತು, ನೀರು ಬರುವಾಗ ನಾವು ದಾಟುದು ಹೇಗೆ? ಈಗೆಲ್ಲ ಅದಕ್ಕೆ ಪಾಪೆಲ್ಲ ಹಾಕಿದ್ದಾರೆ ಮೇಡಮ್. ಮುಂಚೆ ಏನಿಲ್ಲ, ನಾವು ನಡೆದುಕೊಂಡೇ ಹೋಗ್ಬೇಕು.
0: ತೋಡಿಗೆ ಇಳಿದು ನಡ್ಕೊಂಡು ಹೋಗುದಲ್ಲ?
1: ತೋಡಿಗೆ ಏನು ಹಾಕ್ಲಿಲ್ಲ ಮೇಡಮ್, ನಾವು ನಡೆದುಕೊಂಡು ಅದರಲ್ಲಿ ಹೋಗ್ಬೇಕು. ಅದು ನೀರು ಬರುವಾಗ ನಮ್ಗೆ ಹೆದರಿಕೆ ಆಗ್ತದೆ.
0: ಈಗ ಈಗೆಲ್ಲ ಸರಿ ಮಾಡಿದಾರೆ ಅಲ್ಲಿ? ಈಗ
1: ಸ್ವಲ್ಪ ದೂರಕ್ಕೆ ನೀರು ಎಳೆದುಕೊಂಡು ಹೋಗಿದೆ.
0: ಅಯ್ಯೋ.
1: ಮತ್ತೆ ಅವಳನ್ನು ಮತ್ತೆ ಒಬ್ರು ಅಲ್ಲಿ ಗದ್ದೆ ನೇತಿ ಮಾಡಿಕೊಂಡಿದ್ರು, ಅವರು ಎಳೆದು ಮೇಳೆ ಹಾಕಿ ನಮ್ಮನ್ನು ಇಬ್ಬರನ್ನು
0: ರಕ್ಷಿಸಿದ್ರು.
1: ಅಲ್ಲಿಗೆ ನೀರು ದಾಟಿಸಿ ಮೇಳೆ ಮಾಡಿದ್ರು. ಮಾಡಿ ಆದ ಮೇಲೆ ನಾವು ಶಾಲೆಗೆ ಹೋದದ್ದು ಮೇಡಮ್. ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಬಾರದು ಅಂತ ಹೇಳಿದ್ರು ನಮ್ಮನ್ನು.
0: ಈಗ ಅಲ್ಲಿ ಸರಿ ಮಾಡಿದಾರ? ಸಂಕೇತ ಹಾಕಿದಾರ?
1: ಅದು ಮಳೆ ಎಷ್ಟು ಹೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ ಅಲ್ಲ ಅಂತ.
0: ಹೌದು, ಆಳ ಎಷ್ಟು ಅಂತ ಗೊತ್ತಿರೋದಿಲ್ಲ.
1: ಮತ್ತೆ ನಾವು ಪಂಜದಲ್ಲಿ ಇರುವಾಗ ಒಂದು ಹೊಳೆಯಲ್ಲಿ ನೀರು ಬಂತು, ಅದನ್ನು ನೋಡ್ಲಿಕ್ಕೆ ಹೋಗಿದ್ದೇವೆ ಮೇಡಮ್. ನಮಗೆ ಹೆದರಿಕೆ ಆಗಿ ಅದಕ್ಕೆ ಹೋಗ್ಲಿಲ್ಲ, ಅದರ ನೀರಿಗೆ ಹೋಗ್ಲಿಲ್ಲ, ನಾವು ದೂರದಿಂದ ನೋಡಿದ್ದು ಅದು ಎಷ್ಟು ದೂರಕ್ಕೆವರೆಗೆ ನೀರು ಬಂದಿದೆ ಮೇಡಮ್.
0: ಹೌದೌದು, ಅಂತೂ ನೆರೆ ನೀರು ಭಯಂಕರ ಹೆದರಿಕೆ ಅಲ್ಲ. ದೂರ ಆಗ್ಲಿ ಹತ್ತಿರ ಆಗ್ಲಿ
1: ಆಗ್ತದೆ ಮೇಡಮ್.
0: ಹೌದೌದು. ಆಗ್ಲಿ, ನಿಮ್ಮ ನಿಮ್ಮ ನಿಮ್ಮದೇ ರೀತಿಯ ಅನುಭವಗಳು ತುಂಬಾ ಮಂದಿಗೆ ಆಗಿರ್ತದೆ ಮಾತ್ರ ಆ ಸಮಯದಲ್ಲಿ.
1: ಎಂತ ಮೇಡಮ್?
0: ಇದೇ ರೀತಿಯ ಅನುಭವಗಳು ನಮ್ಮ ತುಂಬಾ ಕೇಳುಗರಿಗೆ ಆಗಿರ್ಬೋದು, ಅವರು ಕೂಡ ಈಗ ಅದನ್ನ ನೆನಪಿಸ್ತಾ ಇರಬಹುದು. ಸರಸ್ವತಿ ಅವರೇ, ನಿಮ್ಮಲ್ಲಿ ಮಾತಾಡಿ ಖುಷಿ ಆಯ್ತು. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಆಯ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ ಧರ್ಮ ಚಿತ್ರದ್ದು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹೃದಯರಾಗ ಕಾರ್ಯಕ್ರಮವನ್ನು ಮುಂದುವರಿಸಿದ ನಿಮ್ಮ ಜೊತೆ ನಾನು ಶುಭಾಶಯ. ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡುವಂತ ಸಮಯ. ಹಲೋ ನಮಸ್ತೆ.
2: ಕುಂದಾಪುರದಿಂದ ಸುನಿಲ್ ಹಳೆ ಪೈದ.
1: ಪ್ರೋಗ್ರಾಮ್
2: ಸ್ವಲ್ಪ ಫಾಸ್ಟ್ ಆಗಿ ಕ್ವಿಕ್ ಆಗಿ ಮಾಡಬೇಕು.
1: ಹಾ ಹಾಗಂತೀರಾ, ಸರಿ ಹಾಗೆ ಮಾಡೋಣ ಹೇಳಿ. ಹಾಗಾದ್ರೆ ನೀವು ಈಗ ಫಾಸ್ಟ್ ಆಗಿ ಮಾತಾಡಿ. ಇವತ್ತು ವಿಷಯದ ಬಗ್ಗೆ
2: ಹಿನ್ನೀರ ಪ್ರದೇಶದಲ್ಲೇ ಬರುತ್ತೆ, ಹಳೆ ಇದೆ ನಮ್ಮನೆ ಪಕ್ಕದಲ್ಲಿ.
1: ಓಕೆ. ಹಾ
2: ಮುಂಚೆ 90s ಹಿಂದಕ್ಕೆ ನೆರೆ ಬರ್ತಿತ್ತು, ಈಗ ಆಮೇಲೆ ಆನೆಗಳ್ಳಿಯಲ್ಲಿ ಡ್ಯಾಮ್ ಆದ್ಮೇಲೆ ನೆರೆ ಬರ್ತಿಲ್ಲ. ಕೃತಜ್ಞತೆಗಳು ಸಾಂಗ್ ನ 2 ಮಾತ್ರ ಪ್ರಸಾರ ಮಾಡಿ.
1: ಖಂಡಿತ. ಯಾವ ಹಾಡಬೇಕು ನಿಮ್ಗೆ?
2: ಮಸಣದ ಹೂ ಹೋಗುಣವಂತ.
1: ಖಂಡಿತವಾಗಿ ನೆರೆ ಬಗ್ಗೆ ಒಂದು ಸಾರಲ್ಲಿ ನಿಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ರಿ. ನಿಮಗೋಸ್ಕರ ಈ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಕುಂದಾಪುರದ ಸುನಿಲ್ ಅವರು ಕರೆ ಮಾಡಿ ಮಸಣದ ಹೂ ಚಿತ್ರದ ಗೀತೆ ಬೇಕು ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಅವರಿಗಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಸಣದ ಹೂವು ಚಿತ್ರದ ಈ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

0: ಹೃದಯರಾಗ ಕಾರ್ಯಕ್ರಮದಲ್ಲಿ ಮುಂದಿನ ಶ್ರೋತೃ ಯಾರು ಯಾವ ಕೋರಿಕೆಯ ಗೀತೆಯನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಕೇಳುವಂಥ ಸಮಯ. ಅದೇ ರೀತಿ ನಿಮ್ಮ ನೆರೆಯ ನೆನಪುಗಳು, ನೀವು ನೆರೆಗೆ ಭಯಪಟ್ಟ ನೆನಪುಗಳು ಈ ಬಗ್ಗೆ ಕೂಡ ಮಾತಾಡಿ ಅಂತ ಹೇಳ್ತಾ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಹಲೋ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ? ಉಡುಪಿಯಿಂದ. ಹರೀಶಾಚಾರ್ಯ ಅವರು ಹೇಳಿ. ಇವತ್ತು ಮಳೆ ಇದೆಯಾ ನಿಮ್ಮೂರ ಕಡೆ?
1: ಈಗ ಒಂದು ಸ್ವಲ್ಪ ಬಂದು ಹೋಯ್ತು ಮೇಡಮ್.
0: ಓಕೆ, ಸೊ ಇವತ್ತಿನ ವಿಷಯ ನಾವು ಅದೇ ಮಾತಾಡ್ತಾ ಇದ್ದೇವೆ. ನೀವು ಹಿಂದೆ ನೆರೆಗೆ ಭಯಪಟ್ಟ ದಿನಗಳು ಏನಾದರೂ ನೆನಪಿಸ್ಕೊಳ್ಳೋದಿದ್ರೆ, ಸೊ ಅದ್ರ ಬಗ್ಗೆ ಮಾತಾಡಿ.
1: ಸಮುದ್ರ ಸ್ವಲ್ಪ ಹತ್ತಿರ ಆಗ್ತದೆ, ಮಳೆಗಾಲ ಸ್ವಲ್ಪ ಸಮುದ್ರ ಹಬ್ಬ ಸ್ವಲ್ಪ ಜೋರು ಇರ್ತದೆ.
0: ಹೌದು,
1: ಅಷ್ಟು ಗೊತ್ತಾಗುದಿಲ್ಲ, ನದಿ ಎಲ್ಲ ಹತ್ತಿರ ಇಲ್ಲ ಅಲ್ಲ.
0: ನಿಮ್ಗೆ ನದಿ ಯಾವ್ದು ಅಲ್ಲಿ ಹತ್ರ ಬರೋದಿಲ್ವಾ? ಅಲ್ಲಿ ಕಾಪು
1: ನದಿ ಹತ್ರ ಆಗ್ತದೆ, ನಮ್ಮ ಮನೆಗಿಂತ ಸ್ವಲ್ಪ ದೂರ ಉಂಟು ಹಾಗೆ.
0: ಓಕೆ ಓಕೆ, ಹಾ ಸರಿ. ಹಾಗಿದ್ರೆ ನೆರೆ ಬಗ್ಗೆ ನಿಮ್ಗೆ ಅಷ್ಟು ಭಯ ಅದು ಆ ಥರ ಏನಿಲ್ಲ, ಅಥವಾ ಬೇರೆ ಕಡೆ ಕೇಳಿರುವಂಥದ್ದು ಅಲ್ಲಿ ನೆರೆ ಆಯ್ತು, ಇಲ್ಲಿ ಪ್ರವಾಹ ಬಂತು, ಇಷ್ಟು ಜನರು ಹೋದ್ರು, ಈ ಸಮಸ್ಯೆಗಳಾಯ್ತು, ಹೀಗೆ ಎಲ್ಲ ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಇದ್ದಿದೆ ಅಲ್ವಾ? ಸರಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಈಗ ನಿಮ್ಗೆ ಯಾವ ಗೀತೆಯನ್ನು ಪ್ರಸಾರ ಮಾಡ್ಬೇಕು ಹೇಳಿ? ಖಂಡಿತ ಅದನ್ನ ನಾವು ಪ್ಲೇ ಮಾಡ್ತೇವೆ, ಕೇಳಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಉಡುಪಿಯಿಂದ ಹರೀಶಾಚಾರ್ಯ ಅವರು ಕರೆ ಮಾಡಿಬಿಟ್ಟು ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಇಳೆಯರಾಜ ಹಾಗೂ ಚಿತ್ರ ಹಾಡಿರುವ ಚಿತ್ರದ ಈ ಗೀತೆ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ. ಇಳೆಯರಾಜ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡುವಂತ ಸಮಯ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಿ?
2: ರತ್ನಾವತಿ
1: ಅವ್ರು ಮಾತಾಡ್ತಿದ್ದೀರಿ. ಓಕೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಆಕಾಶವಾಣಿ ಇವತ್ತು ಹೃದಯ ರಾಗ ಕಾರ್ಯಕ್ರಮದಲ್ಲಿ. ನಿಮ್ಮ ನೆರೆಯನ್ನು ಕಂಡು ಭಯಪಟ್ಟ ನಿಮ್ಮ ಹಳೆಯ ದಿನಗಳು, ಹಳೆಯ ನೆನಪುಗಳು ಏನಾದರೂ ಇದ್ರೆ ಹೇಳಿ ಅಂತೇಳಿ. ಸೊ ಮಾತಾಡ್ತೀರ ಅದ್ರ ಬಗ್ಗೆ?
2: ನಾನಂದ್ರೆ ನಂಗೆ ತುಂಬಾ ಹೆದರಿಕೆ ನೀರಿದ್ದು. ನಮ್ಗೆ ಆಚೆ ಈಚೆ ಹೋಗ್ಬೇಕಾದ್ರೆ ನಮ್ಮದು ಬರೀ ಹಳ್ಳಿ ಕೇಡಿಗೆಯಲ್ಲಿ.
1: ಯಾವ ಊರು?
2: ನಮ್ಮದು ಇಲ್ಲಿ ಕೇಡಿಗೆ. ಈಗ ನಾವು ಇಲ್ಲಿ ಒಗ್ಗಕ್ಕೆ ಬಂದಿದ್ದೇವೆ. ಹಾಗೆ ನಮ್ಗೆ ಅಲ್ಲಿ ತುಂಬಾ ಹೆದರಿಕೆ ಆಗ್ತಿತ್ತು. ನೀರಿದ್ದೆ ಎಲ್ಲ ತೋಡು ಎಲ್ಲ ಪಾಂಪ್ ಅಲ್ಲಿ ನಮ್ಗೆ ಇತ್ತು. ಮಗಳು ಹೇಳಿದ್ರು ನಿಮಗೆ. ಆದ್ರೆ ಎಂತ ಗೊತ್ತುಂಟ, ಒಂದು ಸಲ ನಾನು ಮತ್ತೆ ನನ್ನ ಮಗ ಆಚೆಯಿಂದ ಬರ್ತಿದ್ದೆವು. ಆಗ ತೋಡಿತ್ತು ಒಂದು ದೊಡ್ಡದು. ಅಲ್ಲಿ ಮಳೆ ಅಂದ್ರೆ ನೀರು ಹೋಗ್ತಿತ್ತು ಗಡಿಯಲ್ಲಿ. ನಂಗೆ ತುಂಬಾ ಹೆದರಿಕೆ ಆಯ್ತು. ಆಮೇಲೆ ಆಚೆಸ ಬಂದೆ. ಬರುವಾಗ ನನ್ನ ಕಾಲು ಪುಳ್ಕ ಆಯ್ತು ಅಲ್ಲಿ.
1: ಸರಿಯಾಗಿ ಕಾಲು ಜಾರಿ ಬಿತ್ತು. ಹೇಳಿ.
2: ಪಾಂಪಿನಲ್ಲಿ ಹೆದರಿಕೆ ಆಯ್ತು. ಅವ್ ಮಗ ಇದ್ದುದರಿಂದ
1: ಆಯ್ತು. ನೀವು ಬಿದ್ಬಿಟ್ರ, ನೀರಿಗೆ ಬಿದ್ಬಿಟ್ರ?
2: ಇಲ್ಲ, ಪಾಪಿಗೆ ಕಾಲು ಕೆಳಗೆ
1: ಜಾರಿದ್ದು. ಹಾ, ಇದು ಸಾಮಾನ್ಯವಾಗಿ ತುಂಬಾ ಸಾಮಾನ್ಯ ಅಲ್ಲ, ಅದು ಹಳ್ಳಿಗಳಲ್ಲೆಲ್ಲ ಜಾರೋದು, ಅಲ್ಲಿ ಪಾಚಿ ಕಟ್ಟಿರೋದು, ಆಮೇಲೆ ಇದಕ್ಕೆ ಬೀಳೋದು, ಈ ತರದೆಲ್ಲ ಸಾಮಾನ್ಯ. ಎಷ್ಟು ಜಾಗ್ರತೆ ವಹಿಸಿದ್ರು ಸಾಕಾಗೋದಿಲ್ಲ. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತಾ ನಿಮ್ಗೆ? ಸೊ ನೆರೆಯ ಒಂದು ಭಯದ ನೆನಪು ತಮ್ಮಲ್ಲಿ ಇದೆ. ಈಗಲೂ ಭಯ ಪಡ್ತೀರಾ ಮಳೆ ಬಂದ್ರೆ ಹೊರಗೆ ಹೋಗೋಕೆ ಅಥವಾ ತುಂಬಾ ನೀರಿರೋ ಕಡೆ ಹೋಗೋಕೆ? ಅಲ್ವಾ, ಖಂಡಿತವಾಗಿ ಹಾಗೆ ಆಗುತ್ತೆ, ಯಾರಿಗೆ ಆಗ್ಲಿ ಅಲ್ವಾ?
2: ಈಗ ನಮ್ಗೆ ಇನ್ನು ಭಯ ಇಲ್ಲ, ಇಲ್ಲಿ ಒಗ್ಗದಲ್ಲಿ ಇದ್ದೇವೆ.
1: ಹಾ, ಅಲ್ಲಿ ನೆರೆ ಆತರ ಏನಿಲ್ಲ, ಜೋರ್ ಮಳೆ ಬಂದಾಗ?
2: ಇಲ್ಲ.
1: ಸರಿ, ಓಕೆ. ತುಂಬಾ ಖುಷಿ ಆಯ್ತು ನಿಮ್ಮ ನೆನಪನ್ನ ನೀವು ಹಂಚ್ಕೊಂಡ್ರಿ. ಅದೇ ರೀತಿ ಒಂದು ಏನು ಬಹಳ ಕೆಟ್ಟ ನೆನಪು ಅಂತ ಹೇಳ್ಬೋದಲ್ವಾ, ತುಂಬಾ ಭಯದ ನೆನಪು ಅಂತ ಹೇಳಿದ್ರಿ ನೀವು, ತುಂಬಾ ಖುಷಿ ಆಯ್ತು. ನಿಮ್ಗೋಸ್ಕರ ಯಾವ ಗೀತೆ ಬೇಕು ಹೇಳಿ?
2: ನಂಗೆ ಇದು ಆಕಾಶವೇ ಬೀಳಲಿ ಮೇಲೆ,
1: ಇದು ನಾನಿನ ಬಿಡಲಾರೆ. ಅದು
2: ನಾನಿನ ಬಿಡಲಾರೆ, ನಾನು ಈಗ ಹೇಳಿದೆ, ಈಗ ಹೊರತು ಇತ್ತು.
1: ಖಂಡಿತ, ಆ ಸಿನಿಮಾದ ಇದು ಅದು ರಾಘವೇಂದ್ರ ಹಾಡು ಬರುತ್ತೆ ದೇವರದ್ದು. ಖಂಡಿತವಾಗಿ ಆ ಗೀತೆಯನ್ನು ನಿಮಗೋಸ್ಕರ ನಾವು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವಗ್ಗದಿಂದ ರತ್ನಾವತಿಯವರು ಕರೆ ಮಾಡಿ ನಾನಿನ ಬಿಡಲಾರೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಅವರ ನೆರೆಯ ಭಯದ ನೆನಪನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತಿ ಹಾಗೂ ಸಂಗೀತ ರಾಜಣ್ಣ ಕೇಂದ್ರ.

0: ಇವತ್ತು ನಾವು ನಮ್ಮ ಶ್ರೋತೃಗಳ ಜೊತೆ ಮಾತಾಡ್ತಾ ಇದ್ದೇವೆ. ನೆರೆಗೆ ಭಯಪಟ್ಟ ಹಿಂದಿನ ಹಳ್ಳಿಯ ನೆನಪುಗಳ ಬಗ್ಗೆ ನೀವು ಮಾತಾಡಿ ಅಂತೇಳಿ ಕೇಳ್ಕೊತಾ ಇದ್ವಿ. ಹಾಗೇನೀಗ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತೇಳಿ ನೋಡುವಂತ ಸಮಯ. ಹಲೋ,
1: ಹಲೋ,
0: ನಮಸ್ತೆ.
1: ಸಂತೆಕಟ್ಟೆ ಉಡುಪಿ ಗಣೇಶ್ ಅವರು.
0: ಗಣೇಶ್ ಅವರಿಗೆ ನಮಸ್ಕಾರ. ಇವತ್ತು ಹೇಗಿದೆ ಮಳೆ? ಮಳೆ ಜೋರಾಗಿ ಬರ್ತಿದ್ಯಾ?
1: ಹಾ, ಮಳೆ ಈಗ ಬಂದು ಬರ್ತಾ ಉಂಟು, ಸ್ವಲ್ಪ
0: ಬರ್ತಾ ಇದೆ.
1: ಮುಂಚೆ ಒಳ್ಳೆ ಬಿಸಿಲಿತ್ತು.
0: ಹಾ ಹಾ ಹಾ, ಬಿಸಿಲಿತ್ತು. ಅದೇ ಮಳೆದು ಹೇಳಕ್ ಆಗೋದಿಲ್ಲ. ಒಂದಿನ ಜೋರು ಮಳೆ ಇರುತ್ತೆ, ಒಂದಿನ ಕಡಿಮೆ ಇವಾಗ
1: ಅಲ್ವಾ.
0: ಹೌದು. ಈಗ ನೆರೆಗೆ ನೆನಪುಗಳು, ನೀವು ಭಯಪಟ್ಟ ನೆನಪುಗಳು ಏನಾದ್ರು ಇದೆಯಾ ನೆರೆಗೆ?
1: ನಮ್ಮ ನಮ್ಮ ಸೈಡ್

0: ಗುಡ್ಡ ಪ್ರದೇಶ.
1: ಗುಡ್ಡ ಪ್ರದೇಶ.
0: ನಾವು ಶಾಲೆ ಹೋಗುವಾಗ ಅದು ಸ್ವಲ್ಪ ಡೌನ್ ಇದೆ. ಡಾಕ್ಟರ್ ಟಿ ಎಂ ಎಸ್ ಶಾಲೆ ಹೋಗುವಾಗ ಇದಕ್ಕೆ ಕಲ್ಯಾಣ ಎಲ್ಲ ಹೊಯ್ಗೆ ಗದ್ದೆಗಳಿರುವ ಜಾಗ ಅದು.
1: ನೀವು ಬಯಲು ಗದ್ದೆ ಮುಖಾಂತರ ಶಾಲೆಗೆ ಹೋಗ್ತಿದ್ರಾ? ಹಳ್ಳಿನ?
0: ಹೌದು ಹೌದು. ಅಲ್ಲೆಲ್ಲ ಬಯಲು ಗದ್ದೆಗಳೆಲ್ಲ ತುಂಬಾ ಗದ್ದೆಗಳೇ ಜಾಸ್ತಿ ಅಲ್ಲಿ.
1: ಮತ್ತೆ ಆಗ ರಜೆ ಎಲ್ಲ ಜಾಸ್ತಿ ಕೊಡ್ತಿರ್ಲಿಲ್ಲ ಮಳೆಗೆ, ಈಗಿನ ಹಾಗೆ
0: ಇಲ್ಲ. ಈಗಿನ ಹಾಗೆ ರಜೆ ಕೊಡ್ತಿರ್ಲಿಲ್ಲ ಆವಾಗ.
1: ಆಗ ಅಂದ್ರೆ ನಿಮ್ ಮನೆಯವರೆಲ್ಲ ಸ್ಕೂಲಿಗೆಲ್ಲ ಕಳ್ಸೋಕೆ ಭಯ ಪಡ್ತಿರ್ಲಿಲ್ವಾ? ಗದ್ದೆಯಲ್ಲೆಲ್ಲ ನೀರ್ ತುಂಬಿಕೊಂಡಿರುತ್ತೆ.
0: ನಾವು ಎಲ್ಲ ಮೂರ್ ನಾಲ್ಕು ಹತ್ತಿರದ ಮಕ್ಕಳೆಲ್ಲ ಹೋಗುದು. ಒಟ್ಟಿಗೆ ಹೋಗಿ ನಾನು ಇದುವಾಗಿ ಹೋಗುವಾಗಿತ್ತು, ಅದು ಮಣ್ಣು ಮೆದುವಾಗಿತ್ತು. ನಾನು ಇದು ಮಾಡಿದ ಕೂಡಲೇ ಒಂದ್ ಚಪ್ಪಲ್ ತಾರಿದೆ, ತೆಗಿಲಿಕ್ಕೆ ಹೋಗುವಾಗ ಇನ್ನೊಂದು ಚಪ್ಪಲ್ ಜಾರಿಯಲ್ಲಿ ಬಿದ್ದುಕೊಂಡು ತೆಗಿಲಿಕ್ಕೆ ಆಗದೆ ಮತ್ತೆ ಒಟ್ಟಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾಗಿ ಒಟ್ಟಾಗಿ ಇದು
1: ಮಾಡಿದ್ರೆ ಮೇಲೆ ಹೂತದನ್ನ ಅಲ್ವಾ ಸರ್? ಅಂದ್ರೆ ನೀವು ಗಾಬರಿ ಪಟ್ಟಿದ್ರೆ ಅದನ್ನ ಅಂದ್ರೆ ಎಂಜಾಯ್ ಮಾಡಿದ್ರ ಹೇಗೆ? ಗಾಬರಿ ಅಲ್ವಾ,
0: ಬೈಗಳೆಲ್ಲ ಜಾಸ್ತಿ ಎದರಿ ನಾವು.
1: ಸೊ ನೆರೆ ಅಂದ್ರೆ ಭಯನೇ ಅಲ್ವಾ ಎಲ್ರಿಗೂ ಸಾಮಾನ್ಯವಾಗಿ?
0: ಹೌದು, ಯಾಕಂದ್ರೆ ಮನೆ ಹತ್ರ ನೆರೆ ಬರ್ತಿತ್ತು ಕೆಳಗಡೆ.
1: ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ನೆನಪುಗಳನ್ನ ಹಂಚ್ಕೊಂಡ್ರೆ. ಈಗ ಹೇಳಿ, ನಿಮ್ಗೆ ಯಾವ ಸಿನಿಮಾದ ಗೀತೆ ಬೇಕು?
0: ಮನೆ ದೇವರಿಂದ ಪರಂಗಿ ಚಿನ್ನವು ಚಿನ್ನವು ಇದು.
1: ಖಂಡಿತ ಅದೇ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ಗೀತೆಯನ್ನ ಕೇಳಿ ಆನಂದಿಸಿ. ಉಡುಪಿ ಸಂತೆಕಟ್ಟಿನ ಗಣೇಶ್ ಅವರು ಮನೆ ದೇವರು ಸಿನಿಮಾದಿಂದ ನಮಗೆ ಅಪರಂಜಿ ಚಿನ್ನವು ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಮನು ಹಾಗೂ ಚಿತ್ರ ಹಾಡಿರುವ ಈ ಚಿತ್ರದ ಗೀತೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ಹೇಳಿ ನೋಡಂತ ಸಮಯ. ಹಲೋ, ನಮಸ್ತೆ.
1: ಶಿಶಿ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ರಾಧಾ ಸೇವಕುಂಜ ರಮಣ ಬಿಹಾರಿ ಜೇತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥಿ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಅಮ್ಮ. ಮೊದಲು ಪುರಿ ಜಗನ್ನಾಥ ರಥಯಾತ್ರೆಯ ಶುಭಾಶಯ ಎಲ್ಲರಿಗೆ, ಎಲ್ಲ ಬಾಂಧವರಿಗೆ. ಇದು ನೀವು ಅದೇ ಈ ನೆರೆ ನಾನು ನೋಡಿದ್ದು ನೆರೆಯ ಟಾಪಿಕ್ ಅಲ್ವಾ ಇವತ್ತು?
0: ಹೌದು.
1: ನಾನು ಯಮುನಾ ನದಿ ಒಂದು ನೆರೆಯ ಒಂದು ಸಂದರ್ಭ ಒಂದು ಸನ್ನಿವೇಶ ನೋಡಿದ್ದೆ ಆ ವರ್ಷ ಅಲ್ಲಿ ವೃಂದಾವನದಲ್ಲಿ. ಇದು ಸುಮಾರು 2008-09 ಇರ್ಬೇಕು. ಆ ವರ್ಷದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ತುಂಬಾ ಒಂದು ನೆರೆಯ ಒಂದು ಪರಿಸ್ಥಿತಿ, ಅಂದ್ರೆ ನೀರು ತುಂಬಿ ಅದು ತುಂಬಾ ದಂಡೆ ಎಲ್ಲ ಒಂದು ಮುಟ್ಟಿ ಅದನ್ನ ದಾಟೋ ಒಂದು ಸಂದರ್ಭ. ಅದನ್ನ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ನಾನು ಇರ್ಲಿಲ್ಲ ಆಗ, ಅದಕ್ಕೆ ಕೇಳಿದ್ದೆ. ಅದು ನಮ್ಮ ಅಲ್ಲಿಯೇ ಯಮುನಾ ತೀರದಲ್ಲಿಯೇ ಗೋಪಿನಾಥ ಭವನ ಅಂತ ಉಂಟು, ರಾಧಾ ಗೋಪಿನಾಥ ದೇವಸ್ಥಾನ ಉಂಟಲ್ಲಿ. ಅದು ಒಳಗೆ ಎಲ್ಲ ಬಂದು ಪರಿಕ್ರಮ ಮಾರ್ಗ ಉಂಟು ಯಮುನಾ ನದಿ ಪಕ್ಕದಲ್ಲಿ, ಅದೆಲ್ಲ ತುಂಬಿ ಕೆಳಗೆ ಪುಸ್ತಕ ಗ್ರಂಥ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ಅದೆಲ್ಲ ಪೂರ್ತಿ ಇದಾಗಿತ್ತು, ಅದು ನೀರಿನಲ್ಲಿ ಎಲ್ಲ ಮುಳುಗಿ ಹೋಗಿ ಅಂತ ಒಂದು ಭಯಾನಕ ಒಂದು ವಿಶೇಷ ಒಂದು ಇದು ಸನ್ನಿವೇಶ ನೋಡಿದ್ದೆ. ಮತ್ತೊಂದು ಮಾನಸಿ ಗಂಗಾ ಅಂತ ಉಂಟು, ಅಲ್ಲಿ ಕೂಡ ನೀರು ತುಂಬಿ ಅದೊಂದು ದೊಡ್ಡ ಸರೋವರ ಅಲ್ಲಿ ಗೋವರ್ಧನದಲ್ಲಿ, ಅದು ಕೂಡ ತುಂಬಿ ಬಹಳ ಅಲ್ಲಿ ಪರಿಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ.
0: ನಿಮ್ಮ ಅನುಭವಗಳನ್ನ ಹೇಳಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್.
1: ಒಂದು ಬಹಳ ಒಂದು ಇದಾಗ್ತಿತ್ತು, ಅಂದ್ರೆ ಇಂದ್ರನ ಒಂದು ಆ ಗೋವರ್ಧನ ಪೂಜೆ.
0: ಕರೆ ಕಡಿತಗೊಂಡಿದೆ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ. ಹೃದಯ ರಾಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮ ನಿರೂಪಣೆ ಸಾವಿತ್ರಿ ಮತ್ತು ಶುಭಾಶಯ, ತಾಂತ್ರಿಕ ನೆರವು ಮನೋಜ್ ಕುಮಾರ್ ಮತ್ತು ಉಮೇಶ್ ಅಶೋಕ್ ನಗರ. ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದೊಂಡುತಾಯಿ ಕುಲಕರ್ಣಿ ಅವರ ಗಾಯನ, ತಬ್ಲಾ ಸಾಥಿ ಶ್ರೀಧರ್ ಪಾದ್ಯೆ, ಹಾರ್ಮೋನಿಯಂ ಉದೌ ರಾನಡೆ, ಸಾರಂಗಿ ಅನಂತ್ ಕುಂತೆ, ರಾಗ್ ಕಬೀರಿ ಭೈರವ್, ವಿಲಂಬಿತ್ ಅದಾ ಚೌತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದೊಂಡು ಥಾಯ್ ಕುಲಕರ್ಣಿ ಅವರ ಗಾಯನದಲ್ಲಿ ರಾಗ್ ಕಬೀರೆ ಭೈರವ್ ಕೇಳಿದಿರಿ. ತಬ್ಲಾ ಸಾತಿ ಶ್ರೀಧರ್ ಪಾಧ್ಯೆ, ಹಾರ್ಮೋನಿಯಂ ಉದ್ಧವ್ ರಾನಡೆ, ಸಾರಂಗಿ ಅನಂತ್ ಕುಂಥೆ. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಸಮಯ 12 ಗಂಟೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3 ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು.

0: ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
1: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ

0: ಸಂತೋಷದಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿ ಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು 2 ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ 1 ಬಹುಮಾನ ಅಂದಾಗ ದಿವ್ಯಳ 2 ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ

ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮೀ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು.

0: ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ. ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 12:30.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು:
6: ಓ ಪುಣ್ಯಾತ್ಮ,
7: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
6: ಯಾಕೆ?
5: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
2: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
3: ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಲ್ಲಾಳ ಮಂಗಳೂರು. ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿಗೇರು ಗಿಡಗಳು ನಿಗದಿತ ದರದಲ್ಲಿ ಲಭ್ಯವಿದೆ. ಕಚೇರಿಯ ಅವಧಿಯಲ್ಲಿ ಬೆಳಗ್ಗೆ 9:00 to 4:00 ಮತ್ತು ಶನಿವಾರ ಬೆಳಗ್ಗೆ 9:00 to 12:00 ಗಿಡಗಳನ್ನು ಖರೀದಿಸಬಹುದು. ಮಾಹಿತಿಗಾಗಿ ಈ ಕೇಂದ್ರದ ದೂರವಾಣಿ ಸಂಖ್ಯೆ 0824-2466-249 ಅಥವಾ ಮೊಬೈಲ್ ಸಂಖ್ಯೆ 9945603997. ಈ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಾರುತೇಶ್ ಎಎಂ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ ಅಥವಾ ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣ ಅವಕಾಶವಾಗಿದೆ. ಈ ರೀತಿ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದ್ರಿ ಆದೇಶದ ವಿರುದ್ಧ ಮೇಲ್ಮನವಿ ಇರುವುದಿಲ್ಲ. ಕಡಿಮೆ ಖರ್ಚಿನಲ್ಲಿ ತ್ವರಿತ ಹಾಗೂ ಶಾಶ್ವತ ನ್ಯಾಯ ಪಡೆದುಕೊಂಡು ತಮ್ಮ ಸಮಯ ಹಾಗೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇದೊಂದು ವಿಶೇಷ ಅವಕಾಶವಾಗಿದೆ. ಉಚಿತ ಕಾನೂನು ಸಲಹೆಗಾಗಿ NALSA 1500 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ. ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
2: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದು ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
1: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
2: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತಹ ಸೊಳ್ಳೆ ಕಚ್ಚೋದ್ರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತಹ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒಂದು ಡೆಂಗ್ಯೂ, ಮತ್ತೆ ಮೂರನೇದ್ದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚೋದ್ರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
1: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
2: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರೆಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜಿಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ಕೆ ಶುರು ಮಾಡ್ತದೆ ಸರ್.

0: ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
1: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
0: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್, ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಅಥವಾ ಈವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ ನಾವು, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್, ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
1: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
0: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
1: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದ್ರೆ, ಚಿಕನ್ ಗುನ್ಯ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
0: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಡ್ತದ. ನೆಕ್ಸ್ಟ್ ಹೆಡ್ಏಕ್ ಇರ್ತದೆ, ಇದ್ರಾಗ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಅಷ್ಟೇ, ನೋವಿಗೆ ನೋವಿನಿವಾರಕ ಇದನ್ನ ಕೊಡ್ಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫ್ಲೂಯಿಡ್ ಸಲೈನ್ ಹಚ್ತೀವಲ್ಲ, ಆ ತರ ನೀರು ಪೇಷಂಟಿಗೆ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್. ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ, ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ಟು ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
0: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್. ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 100,000 ರಿಂದ 1.5 ಲಕ್ಷ ಒಳಗೆ ಬಂದ್ರೆ

0: ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 100,000 ಒಳಗಡೆ ಬಂದು, ಕೌಂಟ್ 100,000 ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂಥ ಒಂದು ವಾತಾವರಣದಿಂದನೂ ಕೂಡ ಬರುವಂಥ ರೋಗಗಳು ಇದ್ದಾವೆ ಅಂತ ಹೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂಥ ಆಹಾರದಿಂದ ಬರುವಂಥ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂಥ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬೋದು, ಮೈಕೈ ನೋವಾಗುತ್ತೆ, ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬೋದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ಸಿಂದ, ಇದು ವೈರಸ್ಸು. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗೋಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿ ಒಂದು ಮಾಡೋ ತರ ಅನಿಸ್ತದೆ ಅವಂಗ, ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿಯಾ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನು ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ, ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು, ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು ಸರ್.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು.
0: ಎಸ್ ಸರ್.
1: ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ ಸರ್?
0: ಎಸ್ ಸರ್. ಇವಾಗ ನಾವು ನೀವು ಕೇಳಿದಂಗೆ, ಇವಾಗ ನಾವು ಏರ್ ಬೋರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನು ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ, ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟೇಜಿಯಸ್, ಕಂಟೇಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಗೂ, ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ, ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ, ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ, ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆಯ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ. ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ್ರೆ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ.

0: ಸರ್.
1: ಹೌದು,
0: ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರ್ದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಲಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರು ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿ ವಿದಲ್ಲಿ ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಲಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತಾವ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವ. ಲೈಟ್ ಕಂಬಗಳು ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ ಸರ್, ಲೈವ್ ವೈರ್ಸ್ ಅದ್ರಲ್ಲಿ ಕರೆಂಟ್ ಪಸರಿಸ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಅವು ಗೊತ್ತಿರಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸು ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್. ಕ್ಯಾಶುವಲ್ಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬೋದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಬೋದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡಿದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರ್ದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬೋದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರು ತಿಳ್ಕೋಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೆ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡೂ ವಿಷ ತುಂಬಾ ಅಪಾಯಕಾರಿ ವಿಷ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಳೆದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರ್ದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ ಹೊಲದಲ್ಲೇ ಮನೆಯನ್ನ ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಇವತ್ತ ಬದುಕುದು ಕಷ್ಟ ಇತ್ತು, ಊಟಾನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸ್ಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷ ಜಂತು ಎಲ್ಲಿ ಕುಂತಿರ್ತವೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು. ಹಾಗೆ ಹೋಗೋದ್ ಬದ್ಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರ ಅವು ಏನಿದ್ರು ಹೋಗ್ಬಿಡ್ತಾವೆ ಕಾಣಿಸ್ತದ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದ, ನೀರ್ ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದ ಅವಾಗ ಅವ್ರು ಹೋಗ್ಬೇಕಾಗ್ತದ ಅಲ್ಲಿ.

0: ಕಮಾಂಡರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕು ಹಿಡ್ಕೊಂಡೆ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನು ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನು ಮಾಡಿದರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬೋದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂಥ ಕೇಸಸ್ ನಮ್ಮಲ್ಲಿ ಬರ್ತಾವೆ. ಏನು ಬರ್ತಾವೆ ಅಂದರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ, ಅಂತ ಬಹಳ ಕೇಸ್ ಬರ್ತಾವೆ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತು ಮೇನ್ ಇಲೆಕ್ಟ್ರಿಕ್ ಶಾಕ್ ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟ್ರ್ ಚಾಲು ಮಾಡೋಕೆ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ ಈಗ ನೀವು ಹೇಳಿದ್ರಿ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂತೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
0: ಗುಡ್ ಕ್ವೆಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವ್ರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂಥ ಒಂದು ಇದು ಸರ್, ಶೂಸ್ ಅದು. ಅದನ್ನು ಹಾಕೊಂಡ್ರೆ ಅವರು ಹಾವು ಕಡಿತದನ್ನು ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವೆ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬೋದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ ಪಾಸ್
0: ಆಗೋದಿಲ್ಲ ಸರ್. ಎಸ್,
1: ಇದರಿಂದ ಜೀವನ
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಯೂಸ್ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹರಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನು ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕಬೇಕು. ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದೆ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ. ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದೇನೆ ನಾವು ಊಟ ಮಾಡೋದು ಒಳ್ಳೆಯದು. ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಕೇಳುಗರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ

0: ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370488 22370499 88 ಕೇಳಿ. ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
2: ಅಣ್ಣ
3: ಶಂಕರಣ್ಣ,
2: ನೋಡು ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಬಿಟ್ಟಿದ್ದೆ. ಕಳ್ ತಿಂಗಳದ್ದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡು ಈಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
3: ಏ ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
2: ಹೌದೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ, ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬಿದು ಅಂತ ಹೇಳಿ ವಿಚಾರವ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನು ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು ಈ ಮೊದಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
3: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂತ ಅನ್ಕೊಂಡು,
2: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದ ಏನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರಂತ.
3: ಬದಲಾವಣೆ ಮಾಡಿದ್ರು, ಅಯ್ಯೋ ಆಗ್ಲೇ ಎಲ್ಲವ ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ
2: ಒಂದನೇ ತಾರೀಕಿಂದವ
3: ಅನುಷ್ಠಾನವೇ ಆಗ್ಬಿಟ್ಟು.
2: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ. ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದೋ ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
3: ನೋಡು ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲಿ.
2: ಅದು ಏನಾಗ್ಬಿಡ್ತು ಅಂತಂದ್ರೆ ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ
3: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು.
2: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಗೊತ್ತಿರ್ತದೆ.
3: ನೋಡ್ ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
2: ಹೌದೌದು,
3: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ರು.
2: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
3: ಆಗ
2: ಒಂದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
3: 100 ದಿವಸ ಪಂಚಾಯತಿ ವರ್ಷದಲ್ಲಿ
2: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ.

0: ಈ ಯೋಜನೆಯಾಗಿ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡಿದ್ರು ನೋಡಿ.
1: ಓಹೋ, 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು. 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
0: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ, ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು, 100 ದಿನ ಇದ್ದಿದ್ದು 125 ದಿನ ಆಯ್ತು.
1: 25 ದಿವಸ, 125 ದಿವಸ ಗ್ಯಾರಂಟಿ ಕೆಲಸ. ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
0: ಆಮೇಲೆ ನೋಡು, ನೆನ್ಪ್ ಮಾಡಿತ್ತು ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ಯನ ಕೊಡ್ತಾರ ನೋಡು.
1: ಓ, ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
0: ಹೌದೌದೌದೌದು,
1: ಯಾಕೆಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು, ಇದೈತಲ್ಲ, ಇದು BBG ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದು ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
0: ಕೌಶಲ್ಯ ತಿಳ್ಕೊಂಡಿರಂತ,
1: ಈಗೊಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
0: ಹೊಲಿಗೆ ಕೆಲಸ ಆಗಿರ್ಬೋದು,
1: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ? ಇದು ಒಂಥರ ಹೆಂಗೆ ಅಂತ ಅಂತಾರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
0: ಅಂದ್ರೆ, ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ಲದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
1: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದಾರು ಆಗಿರ್ಬೋದು, ಸಮಾಜದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
0: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
1: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರವ. ಆಮೇಲೆ ಈಗ ಕೆಲಸದ ದಿವಸನೂ ಜಾಸ್ತಿ ಮಾಡಿದ್ರು. ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದವ ಕೂಲಿನೂ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಇದ್ದಿದ್ದ
0: 327 ರೂಪಾಯಿ
1: ಮಾಡಿದ್ರು.
0: ಅಲ್ಲಿಗೆ 27 ರೂಪಾಯಿ ಜಾಸ್ತಿ ಆಯ್ತು.
1: ಹೌದು,
0: 25 ದಿನ ಹೆಚ್ಚಿಗೆ ಕೆಲಸ ಸಿಕ್ತು,
1: ಹೆಚ್ಚಿಗೆ ಕೆಲಸ ಸಿಕ್ತು.
0: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದ್ರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ, ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ಬರು ಸೇರಿಸಿ ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
1: ಇದು ನನ್ನಂತರ ನಿನ್ನಂತರ್ಗಂತವೇ ಶಂಕರಣ್ಣ, ಹೇಳಿ ಮಾಡಿಸ್ದಂಗ ಐತ್ ನೋಡು. ನಮಗೆ ಬೇರೆ ಇನ್ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ, ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲುಗಳು ಇಲ್ಲ, ಯಾಕೆಂದ್ರೆ ಆ ಕೆಲಸಕ್ಕೆಲ್ಲವ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ BBG ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೆ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡ್, ಒಳ್ಳೆ ಅನುಕೂಲ ಆಯ್ತದ.
0: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗೋದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಒಂದ್
1: ತಿಂಗಳು.
0: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
1: ಬಂದೇ ಬರ್ತದೆ
0: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸು, ಮತ್ತೆ ದುಡ್ಡು ಫಿಕ್ಸು. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರು ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆ ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗ ಈ BBG ರಾಮ್ಜಿ ಐತಲ್ಲ,
1: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
0: ಹೌದು,
1: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
0: ಶಂಕರಣ್ಣ.
1: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನು ಹಾಕನೆ ಸರಿಯ.
0: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರು ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕ್ಕಲ್ವ?
1: ಅಂದ್ರೆ ಬೇರೆ ಬೆಳೆಗಳನ್ನು ಬೇರೆ ಬೇರೆ ಮಾಡ್ತಾವ್ರೆ, ಬೇರೆ ಮಾಡದೇ ಇರೋದು ನಾನು ಮಾಡ್ಬೇಕಲ್ಲ, ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು. ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಳಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ, ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
0: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ ಮಾಡ್ಕೊಂಡು ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ,
1: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ, ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಂಬಿಡು ಶಂಕರಣ್ಣ.

0: ಈಗ ನೋಡು, ನೀನು ನನಗೆ ಸಿಕ್ಕಿ, ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾನೆ ಐತೆ, ನನಗೆ ಒಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಒಸಿ ಮಧ್ಯಾಹ್ನ ಟೈಮ್ನಾಗೆ,
1: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ, ನನ್ನ ಕೈಯಾರವೇ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
0: ಸರಿ ಸರಿ, ಆಯ್ತು ನಡಿ
1: ನಡಿ.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಅಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
2: ನೆನಪಿನಿತ್ಯ ಮಲ್ಲಿಗೆ,
0: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ: ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟ್ರಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ

ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರ್

0: ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್, ಬಹರೇನ್, ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದೇ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟ್ರಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ

0: ಅರಿ ಪಾಲ್ ಶ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:21. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಹಾಸನಗಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ. ಗಣಪತಿ ಭಟ್ ಹಾಸಡಗೆ ಹಾಡಿರುವ ಪುರಂದರದಾಸರ ಕೀರ್ತನೆಗಳು. ಮೊದಲಿಗೆ ಕೇಳಿ ಈ ಪರಿಯ ಸೊಬಗಾವಾ.

ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಹಾಸನಗೆ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಿಮ್ಮೊಂದಿಗೆ ನಾನು ಶುಭಾಶಯ. ಸ್ನೇಹಿತರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಾವನೆ ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಪ್ರಾಚೀನ ಹಾಗೂ ಮಧುರವಾದ ಮಾಧ್ಯಮ ಅಂದರೆ ಕಾಗದ, ಪತ್ರ ಅಥವಾ ಓಲೆ. ಮೊಬೈಲ್ ಸಾಮಾಜಿಕ ಜಾಲತಾಣದ ಈ ಯುಗದಲ್ಲಿ ಪತ್ರ ಬರೆಯೋ ಅಭ್ಯಾಸ ಮರೆಯಾಗ್ತಾ ಇದ್ರೂ ಅಕ್ಷರಗಳ ಮೂಲಕ ನೆನಪುಗಳನ್ನು ಹಂಚಿಕೊಳ್ಳೋ ಕಲೆಗೆ ತನ್ನದೇ ಆದ ಮಹತ್ವ ಇದೆ ಅಥವಾ ಆಕರ್ಷಣೆ ಇದೆ. ಹಿಂದಿನ ಕಾಲದಲ್ಲಿ ಜನರು ವಿಚಾರಗಳ ವಿನಿಮಯ ಮತ್ತು ದಾಖಲೆಗೆ ತಾಳೆಗರಿಗಳನ್ನು ಬಳಸ್ತಾ ಇದ್ರು. ನಂತರ ಕಾಗದದ ಆವಿಷ್ಕಾರವಾಯಿತು. ದೂರದಲ್ಲಿರೋ ವ್ಯಕ್ತಿ, ಸ್ನೇಹಿತ, ಸಂಬಂಧಿಕರಿಗೆ ವಿಚಾರ ವಿನಿಮಯ, ಭಾವನೆಗಳನ್ನು ಹೇಳಿಕೊಳ್ಳೋಕೆ, ಸಂದೇಶ ಕಳಿಸೋಕೆ ಅಂಚೆಯ ಮೂಲಕ ಪತ್ರ ಕಳಿಸ್ತಾ ಇದ್ರು. ಅಂಚೆಯಣ್ಣನಿಂದ ಬರೋ ಪತ್ರ ಪ್ರತಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸ್ತಾ ಇತ್ತು. ಜನಸಾಮಾನ್ಯರ ದೈನಂದಿನ ಬದುಕಿನಲ್ಲಿ ವಿಶೇಷ ಸ್ಥಾನ ಪಡೆದಿದ್ದ ಈ ಓಲೆ, ಪತ್ರ, ಬರಹಗಳ ಕುರಿತು ನೆನಪುಗಳನ್ನು ಇಂದು ಮೆಲುಕು ಹಾಕೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಕೊಡಗಿನ ಕಾವೇರಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಪುರಂದರದಾಸರ ಕೀರ್ತನೆಯಲ್ಲಿ ಈ ಸಂದೇಶ ವಾಹಕದ ಕುರಿತು ಸುಂದರವಾದ ರೂಪಕವಿದೆ. ಪುರಂದರದಾಸರು ಕಾಗದದ ಕುರಿತು, ಕಾಗದ ಬಂದಿದೆ ಪದುಮನಾಭನದು ತಾಮಸ ಜನರ ಕೂಡಿರೆಂದು ಕಾಗದ ಬಂದಿದೆ ಅಂತ ಚೆಂದವಾಗಿ ಕೀರ್ತನೆಯಲ್ಲಿ ಬರ್ತಿದ್ದಾರೆ. ಇದರಲ್ಲಿ ದೇವರ ಓಲೆಯಲ್ಲಿ ಮನುಷ್ಯನಿಗೆ ತಿಳಿಸುವ ನೀತಿ ಪಾಠಗಳು, ದೇವರೇ ಒಬ್ಬ ಆಪ್ತ ಬಂಧುವಾಗಿ ಹೇಳುವಂತಿದೆ. ಇನ್ನು ಪುರಾಣದಲ್ಲೂ ಪತ್ರ ಪ್ರಕರಣಗಳಿವೆ. ಓಲೆಯ ಬರಿದಳು ರುಕುಮಿಣಿಯು ನಾರಾಯಣ ಹರಿ ದ್ವಾರಕೆಯ ಕೃಷ್ಣನಿಗೆ, ವಾಸುದೇವ ದೇವಕಿಯ ತನಯನಿಗೆ. ಓಲೆಯ ಬರಿದಳು ಸುತ್ತ ದೀವಿಗೆಯ ಬೆಳಕಿನಲ್ಲಿ ಬರಿದಳು ವಾರಿಜನಾಭನಿಗೆ ಭಿನ್ನ ಪದ ಎಂಬ ಸಾಲುಗಳು ಭಕ್ತಿಗೀತೆಯಲ್ಲಿ ಕಾಣಿಸುತ್ತೆ. ಅಂದರೆ ಓಲೆ ಅನ್ನೋ ಪದ ಕ್ರಿಸ್ತಶಕ 15ನೇ ಶತಮಾನದವರೆಗೂ ಇತ್ತು. ನಂತರ ಕಾಗದ ಅನ್ನೋ ಪದ ಬಳಕೆಗೆ ಬಂತು ಅನ್ನೋದು ಗೊತ್ತಾಗುತ್ತೆ. ಕನ್ನಡದಲ್ಲಿ ಚಾಲ್ತಿಯಲ್ಲಿರೋ ಈ ಕಾಗದಕ್ಕೆ ಇಂಗ್ಲಿಷ್ನಲ್ಲಿ ಲೆಟರ್ ಅಂತ ಕರೀತಾರೆ. ಪುರಾಣದ ಮತ್ತೊಂದು ಸುಂದರ ಪತ್ರ ಸನ್ನಿವೇಶ ಕಾಳಿದಾಸನ ಶಾಕುಂತಲ ಕಾವ್ಯದಲ್ಲಿ ಕಾಣಬಹುದು. ಕಾಳಿದಾಸನ ಕಾವ್ಯನಾಯಕಿ ಶಾಕುಂತಲೆ ಪದ್ಮಪತ್ರವನ್ನು ತನ್ನ ಸಂವೇದನೆಯ ಸಂದೇಶ ಕಳುಹಿಸಲು ಬಳಸಿದ್ಲು ಎನ್ನುತ್ತಾನೆ. ಅದಕ್ಕಿಂತ ಕುತೂಹಲವಾಗಿರೋದು ಕಾಳಿದಾಸನ ಮೇಘದೂತ ಕಾವ್ಯದಲ್ಲಿ. ಇಲ್ಲಿ ಶಾಪಕ್ಕೆ ಗುರಿಯಾದ ಯಕ್ಷ ತನ್ನ ಪ್ರಿಯತಮೆಗೆ ವಿರಹ ತಾಳಲಾರದೆ ಚಲಿಸುವ ಮೋಡಗಳ ಬಳಿಯೇ ತನ್ನ ಯಕ್ಷಿಗೆ ಸಂದೇಶ ಕಳುಹಿಸುತ್ತಾನೆ. ಕಾಗದದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ಈಗ ಕೇಳಿ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಹಾಡಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಕನ್ನಡದ ಮೊದಲ ಗ್ರಂಥ ವಡ್ಡಾರಾಧನೆಯಲ್ಲಿ ಓಲೆ ಅನ್ನೋ ಪದವನ್ನ ಪತ್ರ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಭದ್ರಬಾಹು ಭಟ್ಟಾರಕರ ಕಥೆಯಲ್ಲಿ ಅಶೋಕನ ಮಗ ಕುಣಾಲ ಹುಟ್ಟಿನಿಂದ ಚೆನ್ನಾಗಿ ಇರುತ್ತಾನೆ. ಕಾಲಾನಂತರ ಅಶೋಕ ಶತ್ರುಗಳ ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಮಂತ್ರಿಗಳಿಗೆ, ಪುರೋಹಿತರಿಗೆ, ನಗರ ರಕ್ಷಕರಿಗೆ ಪತ್ರವನ್ನು ಕಳಿಸ್ತಾನೆ. ಉಪಾಧ್ಯಾಯನಿಗೆ ಕಳಮೆಯ ಅನ್ನ, ತುಪ್ಪ, ತೊವ್ವೆಗಳನ್ನು ಉಣಲಿಕ್ಕೆ ಕೊಟ್ಟು ರಾಜಕುಮಾರನನ್ನು ಓದಿಸತಕ್ಕದ್ದು ಅಂತ ಆ ಪತ್ರದಲ್ಲಿ ಬರೆದಿರ್ತಾನೆ. ಆದರೆ ಅದನ್ನು ಓದುವವನು ಪತ್ರದ ಅರ್ಥ ತಿಳಿಯದೆ ವ್ಯತ್ಯಾಸವಾಗಿ ಉಪಾಧ್ಯಾಯನಿಗೆ ಶಾಲ್ಯನವನ್ನು, ಮಸಿಯನ್ನು, ತುಪ್ಪವನ್ನು ಕೊಟ್ಟು ರಾಜಕುಮಾರನನ್ನು ಎಂದು ಓದುತ್ತಾನೆ. ಎಲ್ಲರೂ ಸೇರಿ ರಾಜಾಜ್ಞೆ ಎಂದು ಕುಣಾಲನ ಕಂಡು ಕೀಳ್ತಾರೆ. ಅಶೋಕ ಯುದ್ಧದಿಂದ ಹಿಂದಿರುಗಿ ಬಂದ ಮೇಲೆ ಅಭಾಸವಾಗಿರೋದು ಇಲ್ಲಿ ತಿಳಿಯುತ್ತೆ. ಇದರಿಂದ ಸಾಕಷ್ಟು ಅನಾನುಕೂಲವೂ ಆಗುತ್ತೆ. ಹೀಗೆ ಇದು ಪತ್ರದಿಂದ ಆದಂತಹ ಎಡವಟ್ಟು ಅಥವಾ ಅವಾಂತರ ಎಂದು ಹೇಳಬಹುದು. ಈಗ ಕೇಳಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಅರುಣರಾಗ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ಪತ್ರಗಳು ಸಂದೇಶ ವಾಹಕವಾಗಿ ಮಾತ್ರ ಸೀಮಿತವಾಗಿಲ್ಲ. ಗಂಭೀರವಾದ ಮನೋಜ್ಞವಾದ ಪತ್ರ ಸಾಹಿತ್ಯ ಅನ್ನೋ ಸಾಹಿತ್ಯ ಪ್ರಕಾರಕ್ಕೂ ನಾಂದಿ ಹಾಡಿದೆ. ಜೈಲಿನಲ್ಲಿದ್ದ ನೆಹರು ತಮ್ಮ ಮಗಳು ಇಂದಿರಾ ಪ್ರಿಯದರ್ಶನಿಗೆ ಬರೆದ ಕಾಗದಗಳು ಮಗಳಿಗೆ ತಂದೆಯ ಓಲೆಗಳು ಅನ್ನೋ ಶೀರ್ಷಿಕೆಯಲ್ಲಿ ಹೊರಬಂದಿದೆ. ಹೊಸಗನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಂದಾಗ ಎಚ್ ವಿ ಚಂದ್ರಶೇಖರ್ ತಮ್ಮ ತಂಗಿಗೆ ಬರೆದಿರುವ ಪತ್ರ ಪಯಣದ ಹಾದಿಯಿಂದ ವೀಕ್ಷಕರ ವಿವರಣೆಯಂತಿದೆ. 1950ರಲ್ಲಿ ನಾಡಿಗೆ ಕೃಷ್ಣಮೂರ್ತಿಯವರ ನಮ್ಮ ಕಾಗದಗಳು ಅಮೆರಿಕದ ಜನ ಅವರ ಸಂಸ್ಕೃತಿ ಲಂಡನ್ನಿನ ಜನಜೀವನ ಕುರಿತು ಹೇಳುತ್ತೆ. 1974ರಲ್ಲಿ ಕುವೆಂಪುರವರು ಬೇರೆ ಬೇರೆಯವರಿಗೆ ಬರೆದ ಪತ್ರಗಳ ಸಂಕಲನ ಬಂದಿದೆ. 1975ರಲ್ಲಿ ದೇಜಗೌ ಅವರ ಕುಲಪತಿಯ ಪತ್ರಗಳು ಪ್ರಮುಖವಾಗಿ ಕಂಡುಬರುವಂತಹ ಒಂದು ಸಂಕಲನ. ಇನ್ನು ಸಿಂಪಿ ಲಿಂಗಣ್ಣನವರು ಸಂಪಾದಿಸಿದ ಅರವಿಂದರ ಪತ್ರಗಳು ಆಧ್ಯಾತ್ಮ ಸಂಗತಿ ಹೇಳುವಂಥದ್ದು. ವೀಕ್ರ ಗೋಕಾಕರ ಜೀವನ ಪಾಠಗಳು ಎಂಬ ಕೃತಿ ಬಹುದೀರ್ಘ ಪತ್ರಗಳನ್ನು ಒಳಗೊಂಡಿರೋ ಕೃತಿಯಾಗಿದೆ. ದೇಜಗೌರವರು ವಿದೇಶದಲ್ಲಿರುವ ತಮ್ಮ ಮಗಳಿಗೆ ಬರೆದ ಪತ್ರಗಳು ತಂದೆ ಮಗಳ ಭಾವನಾತ್ಮಕತೆಗೆ ಕನ್ನಡಿ ಹಿಡಿದಂತಿದೆ. 1978ರಲ್ಲಿ ಎಎನ್ ಮೂರ್ತಿರಾಯರ ಚಿತ್ರಪತ್ರಗಳು ಕೂಡ ಗಮನಾರ್ಹ ಕೃತಿ ಎಂದು ಹೇಳಬಹುದು. ಇನ್ನು ಪ್ರೇಮಕವಿ ಒಲವಿನ ಭಕ್ತ ಎಂದೇ ಕರೆಸಿಕೊಂಡಿರುವ ಕೆಎಸ್ ನರಸಿಂಹಸ್ವಾಮಿ ಹೆಂಡತಿಯ ಕಾಗದ ಎಂಬ ಕವಿತೆಯನ್ನು ಬರೀತಾರೆ. ತಂಗಿಯ ಮದುವೆಗೊಂದು ಊರಿಗೆ ಹೋದ ಹೆಂಡತಿಗೆ ಗಂಡ ಬರೆದ ಬಿರುನುಡಿಯ ಪತ್ರಕ್ಕೆ ಮರುಪತ್ರ ಬರೆದಂತೆ ರಚನೆಯಾಗಿದೆ ಈ ಕವಿತೆ. ತವರ ಸುಖದೊಳಗೆನ್ನ ಮರೆತಿಹ ಎನ್ನದಿರಿ, ನಿಮ್ಮ ನೆನಪೇ ನನ್ನ ಹಿಂಡುವುದು, ಹಗಲಿನಲ್ಲಿ ಇರುಳಿನಲ್ಲಿ ಕಾಣುವುದು ನಿಮ್ಮ ಕನಸು ಎಂದು ಕವಿ ಮಡದಿಯಾಗಿ ಏಕಾಂಗಿತನ ಅನುಭವಿಸುವಂತೆ ಗಂಡನಿಗೆ ಸಮಾಧಾನಿಸುವಂತೆ ಸೊಗಸಾದ ಸಾಲುಗಳನ್ನು ಬರೆದಿದ್ದಾರೆ. ಈಗ ಕೇಳಿ ಕಾರ್ತಿಕ್ ಹಾಗೂ ಶ್ವೇತಾ ಅವರ ಧ್ವನಿಯಲ್ಲಿ ಅರಮನೆ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಏನೇ ತಂತ್ರಜ್ಞಾನ ಬಂದರೂ ಲೇಖನಿಯಿಂದ ಬರೆದ ಸಂದೇಶಗಳೇ ನಮ್ಮ ಸಂವೇದನೆಯ ಜೀವಾಳ ಹಾಗೂ ಪ್ರತಿಬಿಂಬಗಳು. ಒಂದು ವೇಳೆ ತಪ್ಪು ಬರೆದಿದ್ರೂ ತಪ್ಪುಗಳನ್ನು ತಿದ್ದಿಕೊಳ್ಳುವಂತಹ ಅವಕಾಶವಿತ್ತು. ಆದರೆ ಈಗ ಹಾಗಲ್ಲ. ದುಡುಕಿನಲ್ಲಿ ಏನೇ ಟೈಪ್ ಮಾಡಿ ಓಕೆ ಅಂತ ಕೊಟ್ಟು ಬಿಟ್ಟರೆ ಅಂತಹ ಸಂದೇಶಗಳು ಮನೆ ಮತ್ತು ಮನಸ್ಸುಗಳನ್ನು ಮುರಿದು ಬಿಡ್ತವೆ. ಗಾಂಧೀಜಿ ಕೆಟ್ಟ ಚಟಗಳನ್ನು ರೂಢಿಸಿಕೊಂಡಿದ್ದಾಗ, ಅದನ್ನು ಅವರು ತನ್ನ ತಂದೆಯ ಬಳಿ ಹೇಳಿಕೊಳ್ಳಬೇಕಂದಾಗ ಅವರು ಪತ್ರದ ಮೂಲಕವೇ ಹೇಳಿಕೊಳ್ತಾ ಇದ್ರಂತೆ. ಪ್ರಾಯಶ್ಚಿತ್ತಕ್ಕೂ ಈ ಪತ್ರಗಳು ಸಹಕಾರಿ. ಗಣ್ಯ ವ್ಯಕ್ತಿಗಳು ಕಳುಹಿಸುವ ಸಂದೇಶಗಳಲ್ಲಿ ಶುಭ ಸಂದೇಶ ಎಂದೇ ಕರೆದು ಅವರ ಸಂದೇಶವನ್ನು ಸಮಾರಂಭಗಳಲ್ಲಿ ಓದುವಂತಹ ಪರಿಪಾಠವಿದೆ. ಒಟ್ಟಾರೆಯಾಗಿ ಈ ಓಲೆ, ಪತ್ರ, ಕಾಗದ ಏನಾದರೂ ಕರೀರಿ, ನಮ್ಮ ಸಂವೇದನೆಯ ಸಂವಾಹಕ ಇದಾಗಿದೆ. ನಮ್ಮ ಸಂವೇದನೆಯನ್ನು ಪತ್ರದ ಮೂಲಕ ನಮ್ಮ ಇಷ್ಟ ಮಿತ್ರರಿಗೆ ಸಂವಹಿಸುವ ಕೆಲಸ ಆಗಬೇಕಾಗಿದೆ. ಪತ್ರಗಳು ಇತಿಹಾಸ ಹೇಳ್ತವೆ. ಪತ್ರ ಮುಖೇನ ತಾವು ಕೂಡ ಇತಿಹಾಸವನ್ನು ಸೃಜಿಸಬಹುದು. ಈಗ ಕೇಳಿ ಜಯಚಂದ್ರನವರ ಧ್ವನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 ಎಫ್ಎಂ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10-11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ನಮ್ಮ STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಈ ವಾಟ್ಸಾಪ್ ಸಂಖ್ಯೆಗೆ ಟೆಲಿಕ್ವಿಜ್ ಅಂತ ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.

0: ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

0: President C.P. Radhakrishnan unveils National Mission for Sustainable Use of High Seas Fishery Resources in Bhubaneswar. And with that, we end the midday news.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:15. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ತೇರೆ ನಾಮ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

ಈಗ ಕೇಳಿ ಅಲಿಶಾ ಚಿನೈ, ಶಂಕರ್ ಮಹದೇವನ್ ಹಾಗೂ ಜಾವೇದ್ ಅಲಿ ಹಾಡಿರುವ ಬಂಟಿ ಔರ್ ಬಬ್ಲಿ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ

0: ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಶಮಿತಾ ಮಲ್ನಾಡ್, ಆದರ್ಶ್ ಹಾಗೂ ಆದಿತ್ಯ ಹಾಡಿರುವ ಹುಬ್ಬಳ್ಳಿ ಚಿತ್ರದ ಗೀತೆ. ಅಂಬಿಕಾ ತನಯದತ್ತ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ.ಆರ್. ಹೇಮಂತ್.

ಈಗ ಕೇಳಿ ಸಂತೋಷ್ ವೆಂಕಿ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಕುರುಕ್ಷೇತ್ರ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಭಾಗ್ಯದ ಲಕ್ಷ್ಮೀ ವಾರಮ್ಮ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಂದಿ ಕೃಷ್ಣನ್ ಹಾಡಿರುವ ಮೆಜೆಸ್ಟಿಕ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 3 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಪ್ರಿಯ ಕೇಳುಗರೇ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಹಾಗೂ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಈ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಸ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು:
3: ಓ ಪುಣ್ಯಾತ್ಮ, ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
4: ಯಾಕೆ?
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
5: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 5:00 ಜನಪದ ಸಂಗೀತ. ಕಡ್ತಲ ಚೆನ್ನೆಬೆಟ್ಟಿನ ರಘು ಪರವ ಮತ್ತು ವಸಂತಿ ಪರವ ಅವರಿಂದ ಬೈದರ್ಕಳ ಪಾಡ್ದನದ 3ನೇ ಭಾಗ. 5:30 ಚಿತ್ರಗೀತೆಗಳು. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಉಪ್ಪಿನಂಗಡಿಯ ಅಲಂಕಾರಿನ ಅರವಿಂದ ಮುಳ್ಳಂ ಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ. ಚಿನ್ಮಯಿ ಪೆಜೆತ್ತಾಯ ಅವರಿಂದ ಕೊಳಲು ವಾದನ. ವಯಲಿನ್ ಗೌತಮ್ ಪಿಜೆ ಭಟ್, ಮೃದಂಗ ಬಿಎಸ್ ಕಿಶನ್. ಬಳಿಕ ಶ್ರೀಲಕ್ಷ್ಮಿ ನಿಡುವಂಜೆ ಅವರಿಂದ ದೇವರ ನಾಮಗಳು, ಮೃದಂಗ ವಿಶ್ವಾಸ್ ಪಿ. ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ. ವಿನ್ಸೆಂಟ್ ಪಿಂಟೋ ಅವರಿಂದ ಭಾಷಣ. ವಿಷಯ ಉತ್ತರ ಭಾರತ ಪ್ರವಾಸ ಕಥನ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ, ಟಿಆರ್ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ತರಂಗ ಅಂತರ ಮೀಡಿಯಂ ವೇವ್ನ 275.5 meters 1089 kilohertz ಎಫ್ಎಂ ಕಂಪನಾಂಕ 100.3 megahertz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 3:05:17. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 PM ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆಲ್ಲ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್. ಇದೀಗ ಕೇಳಿ ಕಾರ್ಯಕ್ರಮ ಜನಪದ ಸಂಗೀತ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಭರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾಡ್ದನದ 3ನೇ ಭಾಗ.
2: ಸುಡಮೆ ಗುರು ಕರೆ ಪಡೆದು ಬೇಗ ಬುಂದುದೇರೇ

0: ಇದುವರೆಗೆ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾರ್ದನದ ಮೂರನೆಯ ಭಾಗವನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅನೂಪ್ ಭಂಡಾರಿ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿ ವಿಜಯಪ್ರಕಾಶ್ ಹಾಗೂ ದೀಪಿಕಾ ಅವರೊಂದಿಗೆ ಹಾಡಿರುವ ರಂಗಿತರಂಗ ಚಿತ್ರದ ಗೀತೆ.

ವಿಜಯ್ ಆಂಟನಿಯವರು ಸಂಗೀತ ನೀಡಿ ವಿನಯ, ಚಾರುಲತಾ ಮತ್ತು ಸಂಗೀಡಿಗರೊಂದಿಗೆ ಹಾಡಿರುವ ಬುದ್ಧಿವಂತ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಕವಿರಾಜ್ ಅವರದು.

ಗಾಯಕ ಜೋಡಿ ಟಿಪ್ಪು ಮತ್ತು ಅನುರಾಧ ಭಟ್ ಹಾಡಿರುವ ರಿಕ್ಕಿ ಚಿತ್ರದ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ಮರೆಯಲಾರ್ದಾದು ದಕ್ಷಿಣ ಕನ್ನಡ ಜಿಲ್ಲೆಡು ನಡತದಿನ ಬೆನ್ನಿ ನಷ್ಟದ ಬಗೆಟು ಆಯ್ನಾಥ್ ಬೇಗ ಸಮೀಕ್ಷೆ ನಡಪಾದು ವರದಿ ಸಂದಾವು ನಂಚ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಖಾತೆ ಮಂತ್ರಿ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರು. ಪ್ರಕೃತಿ ಮುನಿಯುನೇನು ತೂವನ್ನೇತ ಪ್ರಗತಿ ಪರಿಶೀಲನಾ ಸಭೆಟು ಪಾತೇರ್ನ ಆರು ಮರಿಯಲಡು ನಡಪು ನಂಚಿನ ಪ್ರಕೃತಿ ಮುನಿಯುನೇನು ಸರಿಯಾದ ಎದುರಿಸರೆ ಮಾತಾ ಇಲಾಖೆಲು ಒರಿಯರ್ ದೊರಿ ಜತೆ ಸೇರ್ದು ಕೆಲಸ ಮಲ್ಪೊಡು. ಪ್ರತಿ ತಾಲೂಕುಡು ನಡಪು ನಂಚಿನ ನಷ್ಟದ ಬಗೆಟು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊರಡು. ಕೃಷಿ ನಷ್ಟದ ಬಗೆಟ್ಲ ಮಾತಾ ರೀತಿದ ಮಾಹಿತಿ ಅಗತ್ಯ ಉಂಡು ಪಂದು ತೆರಿಪಾದಿರು. ಕೇಂದ್ರ ಸರ್ಕಾರದ ಮಾಮಲ್ಲ ಆಸೆದ ಯೋಜನೆ ಆಯ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಅಜೀವಿಕಾ ಮಿಷನ್ ಪನ್ಪಿನ ಹೊಸ ಯೋಜನೆಯನ್ನು ಜಿಲ್ಲೆಡು ಯಶಸ್ವಿ ಮಲ್ಪೆರೆ ಮಾತಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲು ಬೊಕ ಗ್ರಾಮ ಪಂಚಾಯತ್ ಸಿಬ್ಬಂದಿಲು ಮುಕ್ತವಾದ ಕೆಲಸ ಮಲ್ಪೊಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಲಾಯ್ನ ನಾರ್ವಾಡೆ ವಿನಾಯಕ ಕಾರ್ಬಾರಿ ಮೇರು ಲೆಪ್ಪು ಕೊರ್ತಿರು. ವರ್ಷಗೂ 125 ದಿನಕ್ಲೆನ ಬೇಲೆದ ಈ ಯೋಜನೆದಡಿಟು ಅರ್ಹತೆ ಇತ್ತಿನ ಗ್ರಾಮೀಣ ಚಾತುರ್ಪು ದಾಂತಿನ ಕುಟುಂಬಗೂ ವರ್ಷಗೂ 125 ದಿನಕ್ಲೆನ ಬೇಲೆದ ಅವಕಾಶ ಒದಗಾವುಂಡು. ಜುಲೈ 1 ಕೂಲಿ ಪಗಾರಲ 382 ರೂಪಾಯಿಗೂ ಹೆಚ್ಚಿಗೆ ಆದಿತ್ತದು. ಕೃಷಿ ಬೇಲೆದಕ್ಕೂ ಸರಿಯಾದ ಕೆಲಸ ಮಲ್ಪೆರೆ ತಿಕ್ಕುನೇನು ಸುಲಭ ಮಲ್ಪೆರೆ ಯೋಜನೆದಡಿಟು ಅಜಿಪ ದಿನಕ್ಲೆನ ಆರಾಮ ಕೊರ್ಪಿನ ವಿಶೇಷ ವ್ಯವಸ್ಥೆನ್ಲ ಮಲ್ತದಿಂಡು ಪಂದು ತೆರಿಪಾದಿರು. ದೇಶುಡು ಸ್ವಚ್ಛ ಭಾರತ ಪನ್ಪಿನ ಒಂದು ಸಾರ್ವಜನಿಕರ್ನ ಅಭಿಯಾನ ಆದು ಬದಲಾತುಂಡು ಪಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಬೊಕ ತಿರ್ಗಾಟೋದ್ಯಮ ಖಾತೆ ರಾಜ್ಯ ಮಂತ್ರಿ

0: ಸುರೇಶ್ ಕೋಪಿ ಮೇರು ಅಭಿಪ್ರಾಯ ಮಲ್ತಿದೇರು. ಎಂಆರ್ಪಿಎಲ್ ಬೊಕ ರಾಮಕೃಷ್ಣ ಮಠದ ಮುತಾಲಿಕೆಡ್ ಸ್ವಚ್ಛ ಪಕ್ವಾಡ ಸ್ವಚ್ಛ ಅಭಿಯಾನದ ಲೆಕ್ಕೊಡು ಕುಡ್ಲದ ಕದ್ರಿ ಪಾರ್ಕ್ಡ್ ಇಸೇಸ ಸ್ವಚ್ಛತಾ ಶ್ರಮದಾನಗು ಚಾಲನೆ ಕೊರ್ದು ಪಾತಿರ್ನ ಆರ್ ಮಹಾತ್ಮ ಗಾಂಧೀಜಿಯರ್ನ ಉಮೇದಿರ್ದಾದ್ ಪ್ರಧಾನಿ ನರೇಂದ್ರ ಮೋದಿಯರ್ನ ದೂರದಿಟ್ಟಿದ ಮುಖಾಂತರ ದೇಶೊಡು ಜಾರಿಗ ಕನದಿನ ಈ ಅಭಿಯಾನ ಒಂದು ಪಿದಾಯ್ ದೇಶ ಲೆಗ್ಲ ಪರಿತಿದಿತ್ತದ ಲೋಕದ ಕೆಲವು ರಾಷ್ಟ್ರಗಳು ಒಂದೇನು ಅನುಸರಿತೊಂದುಂಡು ಪಂದ ತೆರಿಪಾದೇರು. ರಾಜ್ಯೊಡು ಓಟದ ಪಟ್ಟಿದ ಇಸೇಸ ಸರಿಯಾಯಿನ ಪರಿಶೀಲನೆ ನಡೆತೊಂದುಂಡು 5,54,32,314 ಜನಕ್ಕೆ ಅರ್ಜಿ ಪಟ್ಟುನ ಕಾರ್ಯ ನಡೆತೊಂದುಂಡು. ಶೇಕಡ 85.85% ಅರ್ಜಿನು ಪಟ್ಟದುಂಡು ಪಂದು ರಾಜ್ಯ ಮುಖ್ಯ ಓಟದ ಅಧಿಕಾರಿ ಅನ್ಭು ಕುಮಾರ್ ಮಾಹಿತಿ ಕೊಡ್ತೀರು. ದಕ್ಷಿಣ ಕನ್ನಡ ಜಿಲ್ಲೆಡು ಓಟದ ಕಲ್ಲ ಪಟ್ಟಿದ ಇಸೇಸ ಸರಿಯಾಯಿನ ಪರಿಶೀಲನೆ ಕೆಲಸ ಆಮೆದ ವೇಗೊಡು ಸಾಗೊಂದಿತ್ತದು ನೆಕ್ಕು ವೇಗ ಕೊರ್ಪಿನ ಕೆಲಸ ಅವಡು ಪಂದು ವಿಧಾನ ಪರಿಷತ್ ಸದಸ್ಯರಾಯಿನ ಐವನ್ ಡಿಸೋಜೆರು ಒತ್ತಾಯ ಮಲ್ತಿದೆರು. ದಕ್ಷಿಣ ಕನ್ನಡ ಜಿಲ್ಲೆಡು ಓಟದ ಕಲ್ಲ ಪಟ್ಟಿದ ಇಸೇಸ ಸರಿಯಾಯಿನ ಪರಿಶೀಲನೆ ಶುರು ಆದಿತ್ತದು ಒಂದುವೆ ಇರೋ ತೊರಂಬ ಮುಟ್ಟ ಇಲ್ಲ ಇಲ್ಲ ಭೆಟ್ಟಿ ನಡಪರೆ ಉಂಡು ಆಗಸ್ಟ್ 5 ಓಟು ಪಾಡು ನಕಲ್ನ ಕರಡು ಪಟ್ಟಿ ಅಚ್ಚಾರ ಉಂಡು ಓಟು ಪಾಡು ನಕಲ್ನ ಕ್ಲೇಮ್ ಓಟದ ಆಕ್ಷೇಪಣೆಲು ಇತ್ತಂಡ ಆಗಸ್ಟ್ 5 ಸೆಪ್ಟೆಂಬರ್ 4 ಮುಟ್ಟ ಕೊರಲಿ ಅಕ್ಟೋಬರ್ 7 ಅಕೇರಿದ ಓಟುದಕಲ್ನ ಪಟ್ಟಿ ಅಚ್ಚಾಯರ ಉಂಡು ಪಂದ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ತೆರಿಪಾದೇರು. ರಾಜ್ಯಡು ಎಸ್ಐಆರ್ ಓಟುದ ಆಯೋಗದ ನಿಯಮೊಲೆನ ಪಿರ್ಕಾರನೆ ನಡತೊಂದಿತ್ತದ ನಿಯಮೊಲೆನು ಮೀರ್ದು ಪೋಂಡ ಓಟುದ ಆಯೋಗ ಕ್ರಮ ಕೈಕೊನರೆ ಉಂಡು ಪಂದ್ ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತೆರಿಪಾದೇರು. ಕರ್ನಾಟಕ ವಿಶ್ವಬ್ಯಾಂಕ್ ಮಿತ್ತ ನಡುತ ಆದಾಯದ ಮಿತಿನು ದಾಂಟದಂಡು ಪಂದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆರಿಪಾದೇರು. ಸಾಮಾಜಿಕ ಜಾಲತಾಣೋಡು ಮಾಹಿತಿ ಪಟ್ಟೊಂದಿನ ಆರು ಗ್ಯಾರಂಟಿ ಯೋಜನೆಲೆರ್ದು ಗೃಹ ಆದಾಯ ಹೆಚ್ಚ ಆತಂಡು ಪಂದ್ ಅಭಿಪ್ರಾಯ ಮಲ್ತದೇರು. ಬರ ಪರಿಸ್ಥಿತಿನು ತುವನ್ನೆಟ್ಟು ಉದಾಸೀನ ತೋಜಾಂಡ ಅಧಿಕಾರಿಲೆನ ಇರುದ್ಧ ಗಟ್ಟಿದ ಕ್ರಮ ಕೈಕೊರಡಾಪುಂಡು ಪಂದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಡ್ತೀರು. ಬರ ಪತ್ತಿನ ಪ್ರದೇಶ ಪಂದ್ ಘೋಷಣೆ ಮಲ್ಪರೆ ಕಾನೂನ್ದ ಚೌಕಟ್ಟು ಇತ್ತದು ರಾಜ್ಯದ ಮಾತಾ ಭಾಗೋಲೆನ ಪರಿಸ್ಥಿತಿನು ಪರಿಶೀಲನೆ ಮಲ್ತಿಬೊಕ್ಕ ಘೋಷಣೆ ಮಲ್ಪುಂಡು ಪಂದ್ ತೆರಿಪಾದೇರು. ಗೃಹ ಜ್ಯೋತಿ ಫಲ ಪಡೆಪಿನ ಕಲ್ಲ ಇಲ್ಲ ಇಲ್ಲ ಪರಿಶೀಲನೆ ಕಾರ್ಯಗು ಬೆಸ್ಕಾಂ ಮೀಟರ್ ರೀಡರ್ ನಕುಲು ನಿಯೋಜನೆ ಆತಿನಿರ್ದಾತ್ರ ಜುಲೈ ತಿಂಗಳದ ಏಪದಲ ಮೀಟರ್ ರೀಡಿಂಗ್ ಉಪ್ಪುಜಿ ಪಂದ್ ಬೆಸ್ಕಾಂ ಪ್ರಕಟಣೆಡ್ ಸ್ಪಷ್ಟ ಮಲ್ತದುಂಡು. ರಾಜ್ಯೊಡು ಉದ್ದಿಮೆ ಬೊಕ್ಕ ವಹಿವಾಟುಲು ಹೆಚ್ಚಿನ ಆತ್ಮವಿಶ್ವಾಸಡು ಪೊಸತನನ್ನು ಗಳಸನೆರೆ ಬೊಕ್ಕ ಜಾಗತಿಕ ಗುಣಮಟ್ಟದ ಪ್ರತಿಭೆ ಇತ್ತಿನ ತೆರಿದಿನಕ್ಲೆನು ಆಕರ್ಷಿಪರೆ ಬೋಡಾಯಿನ ಅನುಕೂಲ ಆಪಿನಂಚಿನ ವಾತಾವರಣ ಮಲ್ತು ಕೊರಿಯರೆ ರಾಜ್ಯ ಸರ್ಕಾರ ತಯಾರಾದುಂಡು ಪಂದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟ ಮಲ್ತದೆರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗ್ ತುಳು ಸುದ್ದಿ ಸಾರಾಂಶ.
1: ತುಳುಸುದ್ದಿ ಸಾರಾಂಶ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. Prime Minister Narendra Modi today outlined a powerful roadmap for a future-ready and developed India driven by the mantra, Grow More, Achieve More. Addressing the Indian diaspora in Melbourne, Mr. Modi highlighted India's economic and technological progress.
3: 21st sadi ka Bharat aaj viksit hone ke lakshya par kaam kar raha hai. Ye wo Bharat hai jo kehta hai grow more achieve more. Hum 140 crore aspiration se bhare rashtra hai. Hum adheer hai, besabr hai. Hum duniya ki sabse tezi se badhti economy hai.
2: While crediting the Indian community for strengthening bilateral partnership, Mr. Modi asserted that ties between India and Australia have reached great heights. Mr. Modi highlighted the cultural roots, mini India hubs and emotional bonds across borders. Speaking on the occasion, Australian Prime Minister Anthony Albanese said the enthusiasm at the event reflected the strength of the Australia-India partnership and the growing warmth in bilateral relations. Later, briefing media in Melbourne, Foreign Secretary Vikram Misri said the relationship between India and Australia is a dynamic and fast-growing one. Earlier in the day, Prime Minister Modi and his Australian counterpart participated in the third Australia-India Annual Leaders Summit in Melbourne, during which they held delegation-level talks aimed at strengthening bilateral ties to secure peace and stability.

ನಾಳೆ ಶುಕ್ರವಾರ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ದಿವಾಣ ಕೇಶವ ಭಟ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾ ದೈವಿಕ್ ಟಿ ಶೆಟ್ಟಿ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಚಿತ್ರಗೀತೆಗಳು. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಆ ನ ಪೂರ್ಣಿಮಾ, ಸಂಗೀತ ಮುರಳೀಧರ್ ಕೆ, ಹಾಡಿದವರು ಕುಮಾರಿ ಶರದಿ ಪಾಟೀಲ್. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ, ಮೈಸೂರು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಉಡಲ್ದ ಪಾತರ, ಬಿನ್ನೆರ ನೊಟ್ಟುಗು ಪಾತರಕತೆ, ಬಿನ್ನೆರ ಸದಾಶಿವ ಬಾಲಮಿತ್ರ, ರಂಗ ನಿರ್ದೇಶಕಿರ್ ಸಂದರ್ಶಕಿರ್ ಅಕ್ಷತಾ ರಾಜ್ ಪೆರ್ಲಾ. 11:00 ವನಿತಾವಾಣಿ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ, ಭಾಗವಹಿಸುವವರು ಸುವರ್ಣ ಶಿವಾನಂದ ನಾಯ್ಕ ಹಾಗೂ ರೂಪಾ ಗೌಡ, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ರೂಪಾ ಹಾಗೂ ದೀಪಾ ಹಾಡಿರುವ ಕೀರ್ತನೆಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ರಿಷಭ್ ಶೆಟ್ಟಿ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು, 6:10 ತುಳು ಕಾರ್ಯಕ್ರಮ ಪದರಂಗೀತ, 6:50 ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಪ್ರಾಯೋಜಿತ ರಾಜ್ಯವ್ಯಾಪಿ ನೇರ ಫೋನಿನ್ ಕಾರ್ಯಕ್ರಮ. ನಾಳಿನ ವಿಷಯ ತಜ್ಞರು ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು, 8:00 ವಾರದ ಅತಿಥಿ ಹಿರಿಯ ರಂಗಕರ್ಮಿ ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಕನ್ನಡದಲ್ಲಿ ಭಾಷಣ, ಸಣ್ಣ ಕಥೆ ತೆರೆ ಅನು ಬೆಳ್ಳೆ ಅವರಿಂದ. 9:15 ಸ್ಪಾಟ್ಲೈಟ್, 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ಮತ್ಸ್ಯಾವತಾರ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ,
0: ಕಡಿಮೆ ವೆಚ್ಚದಲ್ಲಿ.

0: ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತ್ನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ, ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣಾವಕಾಶ. ಉಚಿತ ಕಾನೂನು ಸಲಹೆಗಾಗಿ 4-1-5-1-0-0 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ.
3: ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
2: ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00-11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಎಂಬ ವಾಟ್ಸ್ಆ್ಯಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 6:20, ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಉದ್ಘೋಷಃ ಏಕವಿಂಶತಿ ಶತಾಬ್ದ್ಯಾಃ ನೂತನ ಭಾರತಂ ವಿಕಸಿತ ರಾಷ್ಟ್ರ ನಿರ್ಮಾಣಸ್ಯ ಲಕ್ಷ್ಯಂ ಪ್ರತಿ ದ್ರುತಗತ್ಯಾ ಅಗ್ರೇಸರತಿ. ಮೆಲ್ಬೋರ್ನ್ ನಗರೆ ಭಾರತೀಯ ಸಮುದಾಯಸ್ಯ ಭವ್ಯಂ ಸಮ್ಮೇಲನಂಚಾಸೌ ಸಂಬೋಧಯತಿ. ಭಾರತ್ ಆಸ್ಟ್ರೇಲಿಯಾ ದೇಶಯೋಃ ಮಧ್ಯೆ ರಕ್ಷಾ ಸುರಕ್ಷಾ ಸಹಯೋಗಾಯ ಐತಿಹಾಸಿಕಂ ಸಂಯುಕ್ತ ಘೋಷಣಾಪತ್ರಂ ಹಸ್ತಾಕ್ಷರಿತಂ. ಅನೇನ ಸಹೈವ ಆಸ್ಟ್ರೇಲಿಯಾ ದೇಶಸ್ಯ ಯುರೇನಿಯಂ ಧಾತೋಃ ದೀರ್ಘಕಾಲಿಕ ಆಪೂರ್ತೇಃ ಮಹತ್ವಪೂರ್ಣ ಸಂಧಿಃ ಅಪಿ ನಿಷ್ಪಾದಿತಃ. ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣನೇನ ಭುವನೇಶ್ವರೆ ಗಭೀರ ಸಮುದ್ರ ಮತ್ಸ್ಯಪಾಲನ ಸಂಪದ ಶಾಶ್ವತ ಉಪಯೋಗಾಯ ರಾಷ್ಟ್ರೀಯಾಭಿಯಾನಸ್ಯ ವಿಹಿತಂ ವಿಧಿವತ್ ಅನಾವರಣಂ. ರಾಷ್ಟ್ರೀಯ ಶಿಕ್ಷಾನೀತೇಃ ಅಂತರ್ಗತಂ ವಯಸ್ಕ ಸಾಕ್ಷರತಾ ಮಾನದಂಡಾನವಾಪ್ಯ ಉತ್ತರಾಖಂಡ ರಾಜ್ಯಂ ದೇಶಸ್ಯ ಪೂರ್ಣ ಸಾಕ್ಷರ ರಾಜ್ಯಾನಾಂ ಗೌರವಪೂರ್ಣ ಸೂಚ್ಯಾಂ ಸಮ್ಮಿಲಿತಂ. ಪ್ರಾವೃಷ್ತಾವತ್ ಕೃತ್ಸ್ನೇಹಿ ದೇಶೇ ವ್ಯಾಪ್ತಾ ದಿಲ್ಯಾಂ ವಿಗತರಾತ್ರಿ ಕಾಲಾತ್ ಅಶ್ರಾಂತ ವೃಷ್ಟ್ಯಾ ಸಾಮಾನ್ಯ ಜನಜೀವನಂ ಅತ್ಯಂತಂ ಬಾಧಿತಂ. ಅಪಿಚ ಭಾರತ ಇಂಗ್ಲೆಂಡಯೋಃ ಮಧ್ಯೆ ಪಂಚ ಕ್ರೀಡಾತ್ಮಿಕಾಯಾಃ ಚತುರ್ಥೀ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ರಾತ್ರೌ ತಾವತ್ 10:00 ಕ್ರೀಡಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಏಕವಿಂಶತಿ ಶತಾಬ್ದ್ಯಾಃ ಭಾರತಂ ವಿಕಸಿತ ಭಾರತಂ ಭವಿತುಂ ಸಂಕಲ್ಪಬದ್ಧೋ ವರ್ತತೆ. ತೇನೋದೀರಿತಂ ಯತ್ ಸಾಂಪ್ರತಂ ಭಾರತಂ ತಾದೃಶಃ ದೇಶಃ ಯಃ ಅಧಿಕ ವಿಕಾಸೇ ವಿಶ್ವಸಿತಿ.

0: 21वीं सदी का भारत आज विकसित होने के लक्ष्य पर काम कर रहा है। ये वो भारत है जो कहता है ग्रो मोर अचीव मोर। हम 140 करोड़ एस्पिरेशन से भरे राष्ट्र है, हम अधीर है, बेसब्र है, हम दुनिया की सबसे तेजी से बढ़ती इकोनॉमी है।
1: ವಿಗತ ದ್ವಾದಶ ವರ್ಷೇಷು ಸ್ವಸ್ಯ ತೃತೀಯಂ ಆಸ್ಟ್ರೇಲಿಯಾ ಭ್ರಮಣಂ ಹ್ಯಾಟ್ರಿಕ್ ಇತಿ ವಿಜ್ಞಾಪಯತಾ ತೇನ ಪ್ರತಿಪಾದಿತಂ ಯತ್ ಏಷಃ ಪ್ರವಾಸಃ ಭಾರತ ಆಸ್ಟ್ರೇಲಿಯಾ ಸಂಬಂಧಾನಾಂ ಊರ್ಧ್ವಗಾಮಿತಾಂ ಸೂಚಯತಿ. ಅತ್ರಾವಸರೆ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿ ಎಂಥನಿ ಅಲ್ಬನೀಸ್ ಇತ್ಯಸಾವಪಿ ತತ್ರ ಉಪಸ್ಥಿತಃ ಆಸೀತ್. ತೇನ ತತ್ರತ್ಯಂ ಜನ ಉತ್ಸಾಹಂ ದೃಷ್ಟ್ವಾ ಏಷಾ ಸಹಭಾಗಿತಾ ದೃಢತರಾ ಇತ್ಯುಕ್ತಂ. ಅಸ್ಮಾತ್ ಪುರಾ ಉಭಯೋಃ ದೇಶಯೋಃ ನೇತೃಭ್ಯಾಂ ಮೇಲ್ಬರ್ನ್ ನಗರೆ ತೃತೀಯೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ಶಿಷ್ಟಮಂಡಲಸ್ತರೀಯ ದ್ವಿಪಾಕ್ಷಿಕೀ ವಾರ್ತಾ ವಿಹಿತಾ. ಹಿಂದ ಪ್ರಶಾಂತ ಕ್ಷೇತ್ರೆ ಶಾಂತಿಂ ಸ್ಥಿರತಾಂ ಚ ಸ್ಥಾಪಯಿತುಂ ದ್ವಾಭ್ಯಾಂ ನೇತೃಭ್ಯಾಂ ರಕ್ಷಾ ಸುರಕ್ಷಾ ಸಹಯೋಗ ಸಂಯುಕ್ತ ಘೋಷಣಾ ಪತ್ರೆ ಹಸ್ತಾಕ್ಷರಂ ವಿಹಿತಂ.
0: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग, शिप रिपेयर और मेंटेनेंस में भी मिलकर आगे बढ़ेंगे. फ्रेंड्स, आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
1: ವಾರ್ತಾಹರಾನ್ ಸಂಬೋಧಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶಾಭ್ಯಾಂ ಪರಮಾಣು ಊರ್ಜಾ ಕ್ಷೇತ್ರೆ ಕಶ್ಚನ ಐತಿಹಾಸಿಕಃ ಸಹಯೋಗಃ ಸಾಧಿತಃ. ಅನೇನ ಆಸ್ಟ್ರೇಲಿಯಾ ದೇಶಾತ್ ಭಾರತಾಯ ಯುರೇನಿಯಂ ಇತ್ಯಸ್ಯ ಆಪೂರ್ತಿಃ ಸುಲಭಾ ಭವಿಷ್ಯತಿ. ಅಯಂ ಸಂಯೋಗಃ ಭಾರತಸ್ಯ ಸ್ವಚ್ಛೋರ್ಜಾ ಲಕ್ಷ್ಯಾಯ ನವೀನಾಂ ಗತಿಂ ಪ್ರದಾಸ್ಯತಿ. ಅನೇನೈವ ಸಹ ಸೈಬರ್ ಕ್ರಿಟಿಕಲ್ ಟೆಕ್ನಾಲಜಿ ಏವಂ ಸಪ್ಲೈ ಚೇನ್ ಪ್ರಣಾಳ್ಯಾ ಸಂಚಾಲನೇನ ಸಹೈವ ಏಕಾತ್ಮ ಮಹತ್ವಪೂರ್ಣ ಖನಿಜ ವೀಥಿ ನಿರ್ಮಾಣೇನ ಸಾಮರಿಕ ಪ್ರೌದ್ಯೋಗಿಕಿ ಸುರಕ್ಷಾ ಕ್ಷೇತ್ರಂ ಅನವರತಂ ಸಮೇಧತೆ.
0: ಆಜ್ ಹಮನೆ ಏಕ್ ಮಹತ್ವಪೂರ್ಣ ಸಮಝೋತಾ ಕಿಯಾ ಹೈ. ಇಸ್ಸೆ ಆಸ್ಟ್ರೇಲಿಯಾ ಸೆ ಭಾರತ್ ಕೋ ಯುರೇನಿಯಂ ಸಪ್ಲೈ ಕಾ ಮಾರ್ಗ ಖುಲೇಗಾ ಔರ್ ಹಮಾರೆ ಕ್ಲೀನ್ ಎನರ್ಜಿ ಕೆ ಉದ್ದೇಶೋ ಕೋ ನೈ ತಾಕತ್ ಮಿಲೇಗಿ. ಕ್ರಿಟಿಕಲ್ ಮಿನರಲ್ಸ್ ಮೇ ಹಮಾರಾ ಸಹಯೋಗ, ಹಮಾರಿ ಸ್ಟ್ರಾಟೆಜಿಕ್ ಸೆಕ್ಯೂರಿಟಿ ಔರ್ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಕೆ ಲಿಯೆ ಮಹತ್ವಪೂರ್ಣ ಹೈ.
1: ಅದ್ಯ ಪ್ರಾತಃ ತಾವತ್ ಉಭೌ ಪ್ರಧಾನಮಂತ್ರಿಣೌ ಭಾರತ ಆಸ್ಟ್ರೇಲಿಯಾ ಸಿಇಒ ಫೋರಂ ಇತ್ಯಸ್ಮಿನ್ ಭಾಗಂ ಗೃಹೀತವಂತೌ. ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣನ್ ಇತ್ಯನೇನ ಅದ್ಯ ಭುವನೇಶ್ವರೆ ಒಡಿಶಾ ಕೃಷಿ ಏವಂ ಪ್ರೌದ್ಯೋಗಿಕೀ ವಿಶ್ವವಿದ್ಯಾಲಯಸ್ಯ ಪ್ರಾಂಗಣೆ ಭಾರತಸ್ಯ ಉಚ್ಚ ಸಮುದ್ರ ಮತ್ಸ್ಯಪಾಲನ ಸಂಪದಃ ಶಾಶ್ವತ ಉಪಯೋಗಾಯ ಏಕಸ್ಯ ಐತಿಹಾಸಿಕ ರಾಷ್ಟ್ರೀಯ ಅಭಿಯಾನಸ್ಯ ವಿಧಿವತ್ ಶುಭಾರಂಭಃ ಅಕಾರಿ. ಅತ್ರಾವಸರೆ ಬ್ಲೂ ಇಕೋನಾಮಿ ಇತಿ ಸಮುದ್ರಾಧಾರಿತಾರ್ಥವ್ಯವಸ್ಥಾ ಇತ್ಯೇತತ್ ರಾಷ್ಟ್ರೀಯ ಸಮೃದ್ಧೇಃ ಏಕಂ ದೂರಗಾಮಿ ಪರಿವರ್ತನಕಾರಿ ಇಂಜನಿತಿ ವರ್ಣಯನ್ ಉಪರಾಷ್ಟ್ರಪತಿಃ ದೇಶಸ್ಯ ಯೂನಾಂ ಪ್ರತಿ ಆಹ್ವಾನಂ ಕೃತವಾನ್. ತೈಃ ವಿಕಸಿತ ಭಾರತಸ್ಯ ಆಧಾರಶಿಲಾತ್ವೇನ ಆಧುನಿಕಾಃ ಪ್ರೌದ್ಯೋಗಿಕೀ ಸಂಚಾಲಿತಾಃ ಮತ್ಸ್ಯಪಾಲನ ಸಾಮುದ್ರಿಕ ವೃತ್ತಯಃ ಪೂರ್ಣೋತ್ಸಾಹೇನ ಅಂಗೀಕರಣೀಯಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಉತ್ತರಾಖಂಡ ರಾಜ್ಯಂ ರಾಷ್ಟ್ರೀಯ ಶಿಕ್ಷಾ ನೀತಿ ವಿಂಶತೇಃ ಉಲ್ಲಾಸ ಇತಿ ನೂತನ ಭಾರತ ಸಾಕ್ಷರತಾ ಕಾರ್ಯಕ್ರಮಸ್ಯಾಂತರ್ಗತಂ ನಿರ್ಧಾರಿತಾನ್ ವಯಸ್ಕ ಸಾಕ್ಷರತಾ ಮಾನದಂಡಾನ್ ಸಂಪ್ರಾಪ್ಯ ದೇಶಸ್ಯ ಷಷ್ಠಂ ಪೂರ್ಣ ಸಾಕ್ಷರ ರಾಜ್ಯಂ ಭವಿತುಂ ಗೌರವಾಸ್ಪದಂ ಸ್ಥಾನಂ ಅವಾಪ್ತವಾನ್. ಕೇಂದ್ರೀಯ ಶಿಕ್ಷಾ ಮಂತ್ರಾಲಯಸ್ಯ ವಿದ್ಯಾಲಯ ಶಿಕ್ಷಾ ಏವಂ ಸಾಕ್ಷರತಾ ವಿಭಾಗದ್ವಾರಾ ನಿರ್ಧಾರಿತಾನಾಂ ಮಾನದಂಡಾನಾಂ ಪೂರ್ತ್ಯನಂತರಂ ಹ್ಯಃ ರಾಜ್ಯಪಾಲೇನ ಅಸ್ಯಾಃ ಐತಿಹಾಸಿಕ ಘೋಷಣಾಯಾಃ ಅನುಮೋದನಂ ಕೃತಂ. ಅನ್ಯಾಸಾಂ ಉಪಲಬ್ಧಿನಾಂ ಶೃಂಖಲಾಯಾಂ ಅನೇನ ಕೀರ್ತಿಮಾನೇನ ಸಹ ಉತ್ತರಾಖಂಡಃ ಅಧುನಾ ಮಿಜೋರಂ ಗೋವಾ ತ್ರಿಪುರಾ ಹಿಮಾಚಲ ಪ್ರದೇಶ ಸಿಕ್ಕಿಂ

0: ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08-262-23-8950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94-808-50-500. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
4: ಓ ಪುಣ್ಯಾತ್ಮ, ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
5: ಯಾಕೆ?
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
1: ಕೆಳಗರೆ ಈ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿನ್ಮಯಿ ಪೇಜತಾಯ ಅವರಿಂದ ಕೊಳಲು ವಾದನ, ಶ್ರೀಲಕ್ಷ್ಮೀ ನಿಡುವಂಜೆ ಅವರಿಂದ ದೇವರ ನಾಮಗಳು ಹಾಗೂ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನವನ್ನು ಕೇಳಬಹುದು. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ವಿನ್ಸೆಂಟ್ ಪಿಂಟೋ ಅವರಿಂದ ಭಾಷಣ, ವಿಷಯ ಉತ್ತರ ಭಾರತ ಪ್ರವಾಸ ಕಥನ. ಆಕಾಶವಾಣಿ ಮಂಗಳೂರು, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯ.

0: ವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 1,84,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕ

0: ಅವರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಮಿತ್ರರಿಗೆಲ್ಲ ನಮಸ್ಕಾರ.

0: ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆ, ಈ ವಿಚಾರದ ಕುರಿತು ಅರವಿಂದ ಎಂ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್.
1: ಕೃಷಿಕ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕಡಬ ತಾಲೂಕು ಅಲಂಕಾರು ಗ್ರಾಮದ ಅರವಿಂದ ಎಂ ಮುಳ್ಳಂಕೊಚ್ಚಿ ಇವರಿದ್ದಾರೆ. ಇವರು ಪ್ರಗತಿಪರ ಕೃಷಿಕರು. ಇತ್ತೀಚೆಗೆ ಇವರು ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆಗೆ ತಿರುಗಿದ್ದಾರೆ. ಇವರ ಸಮಗ್ರ ಕೃಷಿ ಅನುಭವವನ್ನು, ಇವರು ಯಾಕೆ ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಬೆಳೆಯನ್ನು ಹಾಕಿದ್ದಾರೆ, ಹಾಗೂ ಇತರ ಇವರ ಕೃಷಿಗಳ ಬಗ್ಗೆ ಎಲ್ಲ ಸಮಗ್ರವಾಗಿ ನಾವೀಗ ಅವರ ಜೊತೆ ಮಾತನಾಡೋಣ. ಅದೆಲ್ಲವನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಸರ್. ನಿಮ್ಮ ಬಗ್ಗೆ ಈಗ ಹೇಳಿ.
2: ನನ್ನ ಬಗ್ಗೆ ಹೇಳುವುದಿದ್ರೆ, ನಾನು ಆ ಕೃಷಿ ಭೂಮಿಯಲ್ಲಿ ಮೂರನೇ ತಲೆಮಾರು. ನನ್ನ ಅಜ್ಜ ಶಂಕರನಾರಾಯಣ ಭಟ್ರು 1968 ಅದನ್ನು ಖರೀದಿ ಮಾಡಿದರು. ನನ್ನ ಅಪ್ಪನಿಗೆ ಸಾಧಾರಣ 76-77 ಅದು ಅಪ್ಪನಿಗೆ ಸಿಕ್ಕಿತು. ಅದಾದಮೇಲೆ 2007 ಮತ್ತೆ ಅದನ್ನು ಪೂರ್ತಿಯಾಗಿ ನನಗೆ ಬಿಟ್ಟುಕೊಟ್ರು. ಪ್ರಸ್ತುತ ಈಗ ಅಪ್ಪ ತೀರಿಕೊಂಡಿದ್ದಾರೆ, ಒಂದು 10 ವರ್ಷ ಹತ್ತಿರ ಆಯಿತು. ಸಂಪೂರ್ಣವಾಗಿ ನಾನೇ ನೋಡ್ಕೊಳ್ತಾ ಇದ್ದೇನೆ. 30 ವರ್ಷಗಳ ಕೆಳಗೆ ನನ್ನ ಅಪ್ಪ ಹೇಳಿದರು ಏನಂದರೆ, ಅಡಿಕೆ ಇದು ಸಾಧಾರಣವಾಗಿ ಆಗೋದಿಲ್ಲ, ಚಟಕ್ಕೆ ಹೋಗುವಂಥದ್ದು, ಇದು ಬೇಡ, ಕಡಿಮೆ ಮಾಡಬೇಕು ಅಂತೇಳಿ. ಯಾಕಂದರೆ ವಾರಣಾಸಿ ಸುಬ್ರಾಯ್ ಭಟ್ರೊಟ್ಟಿಗೆ ಸ್ವಲ್ಪ ಒಡನಾಟ ಇದ್ದವರು ನನ್ನ ಅಪ್ಪ, ಕ್ಯಾಮ್ಕೋ ಸಂಸ್ಥಾಪಕರಾಗಿದ್ದರು. ಹಾಗಾಗಿ ಆಗಲೇ ನಾವು 30 ವರ್ಷದಿಂದ 96ನೇ ಇಸವಿ 98ನೇ ಇಸವಿಯಲ್ಲಿ ಇರಬೇಕು. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಆಗಲೇ 2-3 ಎಕರೆಷ್ಟು ಸಾಗುವಾನಿಯ ಒಂದು ನೆಡುತೋಪು ನಾವು ಮಾಡಿದ್ದೆವು. ಈಗಲೂ ಉಂಟು, ಅದು ಬೆಳೀತಾ ಉಂಟು. ಸಹಜವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ಅದೇ ರೀತಿ ಬೆಳೀತಾ ಉಂಟು. ಅದಕ್ಕೆ ಯಾವುದೇ ಗೊಬ್ಬರ ನೀರು ಇತ್ಯಾದಿ ಏನನ್ನೂ ಹಾಕಬಾರ್ದು ಹೇಳೋದು ನನ್ನ ಅಪ್ಪನ ಒಂದು ದೃಷ್ಟಿಕೋನ ಇತ್ತು. ಅಂದರೆ ಟಿಂಬರ್ ವ್ಯಾಲಿ ಬರಬೇಕು, ಮರಮುಟ್ಟುಗಳ ವ್ಯಾಲಿ ಬರಬೇಕು ಅಂತ. ಹಾಗೆ ಅದು 3 ಎಕರೆ ಈಗಲೂ ಮೇಂಟೈನ್ ಆಗ್ತಾ ಉಂಟು. ಹಾಗೆ ಇನ್ನೂ ಕಟಿಂಗ್ ಮಾಡಲಿಲ್ಲ. ಅದೇ ಕಾನ್ಸೆಪ್ಟ್ ಇಟ್ಟುಕೊಂಡು ನಾನು ಕೂಡ ಈಗ ಅಡಿಕೆ ಮಾತ್ರ ಇರಬಾರ್ದು, ಅಡಿಕೆ ಜೊತೆ ಜೊತೆಗೆ ಮೆಣಸು ಬೆಳಿಬೇಕು, ಅಥವಾ ಕೊಕ್ಕೋ ಬೆಳಿಬೇಕು, ಅಥವಾ ಕಾಫಿ ಬೆಳಿಬೇಕು, ಅಥವಾ ಇನ್ನೇನೋ ಒಂದು ಕನ್ಸಿಡರೇಬಲ್ ಇನ್ಕಮ್ ಅಂತೇಳಿ ನಮಗೆ ಸೆಕೆಂಡ್ ಇನ್ಕಮ್ ಜನರೇಟ್ ಆಗಬೇಕು ಹೇಳುವ ದೃಷ್ಟಿಯಲ್ಲಿ, ಅಡಿಕೆ ಒಂದೇ ಅವಲಂಬನೆ ಆಗಬಾರ್ದು, ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇರಬಾರ್ದು ಹೇಳುವ ದೃಷ್ಟಿಯಲ್ಲಿ ನನ್ನ ಅಪ್ಪ ಮಾಡಿದ ಒಂದು ಸಣ್ಣ ಪಾಠ ನಮಗೂ ಇತ್ತು. ಅದು ಅದನ್ನು ಮುಂದುವರಿಸಿಕೊಂಡು ಹೋಗಲಾಗಿ ನಾನೀಗ ಕಾಳುಮೆಣಸು 2014 ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು 7,000-8,000 ಅಡಿಕೆ ಮರದ ಬುಡದಲ್ಲಿ ಕಸಿ ಕಾಳುಮೆಣಸು ಇರುವಂಥದ್ದು, ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡಿದ ಕಾಳುಮೆಣಸಿನ ಗಿಡಗಳಿರುವಂಥದ್ದು. ಹಾಗೆ ಅದಕ್ಕೆ ಈಗ ವಯಸ್ಸಾಗ್ತಾ ಬಂತು, ಅಂದರೆ ಪೊಟೆನ್ಷಿಯಲ್ ಏನು ಈಲ್ಡಿಂಗ್ ಕೊಡ್ತದೆ ಆ ಒಂದು ಸಮಯ ಅದರದ್ದು ಮುಗಿತಾ ಬಂತು. ಹಾಗೆ ಅದನ್ನೀಗ ಸ್ವಲ್ಪ ರಿಪ್ಲೇಸ್ ಮಾಡಿ, ಅಂದರೆ ನಮ್ಮ ತೋಟಕ್ಕೆ ಸ್ವಲ್ಪ ನೆರೆ ಬಾಧೆ ಉಂಟು. ಕುಮಾರಧಾರ ನದಿ ತಟದಲ್ಲಿರುವಂಥ ಕೃಷಿ ಭೂಮಿ ಆದ ಕಾರಣ ತುಂಬ ನೆರೆ ಬರ್ತದೆ ಹೊಳೆ ನೀರು, ಒಂದು 8-10 ಅಡಿ ತನಕ ಬರುವ ಕಾರಣ ನಾವು ಕಾಳುಮೆಣಸು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೂಕ್ತ ಸಮಯದಲ್ಲಿ ಅದಕ್ಕೆ ಸಿಂಪರಣೆ, ಅದರ ಲಾರಣ್ಯ ಪಾಲನೆ ಪೋಷಣೆ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಕಾರ್ಮಿಕರ ಕೊರತೆ ಅಭಾವ ಕಂಡಾಗ ಅದಕ್ಕೆ ಅದು ನಡೆಯುವುದಿಲ್ಲ, ಆಗ ಗಿಡಗಳು ಸಾಯ್ತವೆ, ರೋಗಗಳು ಬರ್ತವೆ. ಅದಕ್ಕೋಸ್ಕರ ಅದನ್ನು ನಾವು ಬದಲಾವಣೆ ಮಾಡಿ, ಸೊ ಮೊದಲು ಕೋಕೋ ಇತ್ತು, ಕೋಕೋದಲ್ಲಿ ಒಂದು ದೊಡ್ಡ ಇನ್ಕಮ್ ಅಂತೇಳಿ ನನಗೆ ಸಿಗ್ತಿರಲಿಲ್ಲ, ಸೊ ಅದಕ್ಕೆ ನಾನು ಕಾಳುಮೆಣಸು ಹಾಕಿದೆ. ಈಗ ಕಾಳುಮೆಣಸಿನ ಬದಲಿಗೆ ಪುನಃ ಕೋಕೋ ಹಾಕ್ಲಿಕ್ಕೆ ಹೋಗಲಿಲ್ಲ, ನಾನು ಕಾಫಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ ಅದು ಕೂಡ ಒಂದು ಕಾಳುಮೆಣಸಿನಾಗಲೇ ಕನ್ಸ್ಯೂಮೇಬಲ್ ಐಟಮ್, ಮನುಷ್ಯ ತಿಂದು ಉಪಯೋಗ ಮಾಡುವಂಥ ಒಂದು ಪಾನೀಯಕ್ಕೆ ಉಪಯೋಗ ಮಾಡುವಂಥ ವಸ್ತು ಕಾಫಿ. ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ ಇದೆ, ಸ್ವಲ್ಪ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ, ತರಕಾರಿ ಅಷ್ಟಲ್ಲ ಸ್ವಲ್ಪ ಜಾಸ್ತಿ ಇದೆ, ಕಾಳುಮೆಣಸಿನಷ್ಟಿಲ್ಲ ಸ್ವಲ್ಪ ಕಮ್ಮಿ ಇದೆ, ಬಟ್ ಪರವಾಗಿಲ್ಲ. ಹಾಗೆ ಕಾಫಿ ಗಿಡಗಳನ್ನು ನಾವೀಗ ವ್ಯವಸ್ಥಿತವಾಗಿ ಒಂದು 3,000 ಗಿಡಗಳನ್ನು ಈಗ ಹಾಕಿದ್ದೇವೆ, ಒಂದು ಅರ್ಧಾಂಶ ತೋಟದಲ್ಲಿ, ಇನ್ನೂ ಒಂದು ಉಳಿದ ತೋಟದಲ್ಲಿ ಹಾಕುವಂಥವರಿದ್ದೇವೆ. ಎರಡನೇದಾಗಿ ನಾವು ಗುಡ್ಡ ಪ್ರದೇಶ, ಸ್ವಲ್ಪ ನಮಗೊಂದು 8 ಎಕರೆ ಗುಡ್ಡ ಪ್ರದೇಶ ಇದೆ, ಅಲ್ಲಿ ನೀರಾವರಿ ಇಲ್ಲದೇ ಕಾಳುಮೆಣಸನ್ನು ಮಾಡಬೇಕು ಹೇಳುವ ಉದ್ದೇಶದಲ್ಲಿ ಈಗ ಪ್ರಸ್ತುತ ತೊಡಗಿಸಿಕೊಂಡಿದ್ದೇನೆ. ಅದರಲ್ಲಿ ಜೊತೆ ಜೊತೆಗೆ ಜಾಯಿಕಾಯಿ ಗಿಡಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು 250 ಈ ವರ್ಷ ನೆಡ್ತೇನೆ. ತೆಗೆದು ಗಿಡ ತಂದಾಗಿದೆ, ನೆಡುವಂಥ ಪ್ರೊಸೆಸ್ ಆಗ್ತಾ ಉಂಟು ಈಗ. ಹಾಗೆ ಇನ್ನು ಹೊಸತಾಗಿ ಇನ್ನು ಬೇರೆ ಯಾವುದು ಮಾಡಲಿಕ್ಕೆ ನಮಗೆ ಹೆಚ್ಚಿನ ಭೂ ಪ್ರದೇಶ ಲಭ್ಯ ಇಲ್ಲ, ಅಷ್ಟರಲ್ಲಿ ಇರುವಂಥದ್ರಲ್ಲಿ ಮಾಡಬೇಕು ಹೇಳುವ ಉದ್ದೇಶದಲ್ಲಿ ಈಗ ಅಷ್ಟನ್ನು ಮಾಡ್ತಾ ಇದ್ದೇವೆ. ಜೊತೆ ಜೊತೆಗೆ ಈಗ ನನ್ನ ಮಗನು ಕೂಡ ಅವನ ಪದವಿ ಮುಗಿಸಿ, LLB ಪದವಿ ಮುಗಿಸಿ ಅವನು ಕೂಡ ಕೃಷಿಯಲ್ಲೇ ಸಂಪೂರ್ಣ ತೊಡಗಿಸಿಕೊಳ್ತೇನೆ ಅಂತ ಹೇಳುವ ಬದ್ಧತೆಯ ಜೊತೆಗೆ ಮನೆಯಲ್ಲೇ ನಿಂತಿದ್ದಾನೆ ಕೃಷಿಯನ್ನೇ ನೋಡ್ಕೊಳ್ಳಿಕ್ಕೋಸ್ಕರ. ಅದು ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್. ಹೊಸಬರು ಬರಬೇಕು, ನಮ್ಮ ಬಲ್ಲಣ್ಣ ಸುರೇಶಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ ಯುವಕರು ಬರಬೇಕು ಕೃಷಿಯಲ್ಲಿ ನಿಲ್ಲಬೇಕು ಅಂತ. ಆ ರೀತಿಯಲ್ಲಿ ನನಗೆ ನನ್ನ ಮಗ ಕೃಷಿಯಲ್ಲಿ ನಿಂತಿದ್ದಾನೆ ಹೇಳೋ ಭರವಸೆ ಉಂಟು. ಹಾಗೆ ಅದನ್ನು ಅವನು ಮುಂದುವರಿಸ್ತಾನೆ. ಇನ್ನು
1: ನಿಮ್ಮ ಮಗ ನಿಮಗೆ ಬಲಗೈಯಾಗಿ ನಿಂತಿದ್ದಾರೆ ಅಂತ ಹೇಳೋದು ನಿಜಕ್ಕೂ ಸಂತೋಷ. ಯಾಕಂದ್ರೆ ಇವತ್ತೆಲ್ಲರೂ ಯುವಕರೆಲ್ಲ ಹಳ್ಳಿ ಬಿಟ್ಟು ಪೇಟೆ ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ. ಈಗ ಕಾಫಿ ಬೆಳೆಯ ವಿಚಾರಕ್ಕೆ ಬಂದರೆ ಆರಂಭದಲ್ಲಿ ನೀವು ಹೇಗೆ ಅದಕ್ಕೆ ನಿಮ್ಮ ಮನ ಹೋಯಿತು ಅಥವಾ ಯಾವ ರೀತಿ ಅದನ್ನು ಆರಂಭಿಸಿದ್ರಿ?
2: ನಮ್ಮ ಊರಿನಲ್ಲಿ ಕೆಲವರು ಈಗಾಗಲೇ ಕೆಲವರು ಸ್ವಲ್ಪ ಸ್ವಲ್ಪ ಕಾಫಿ ಬೆಳೀತಾ ಇದ್ದಾರೆ, ಹಲವು ವರ್ಷಗಳಿಂದ ಬೆಳೀತಾ ಇದ್ದವರು ಇದ್ದಾರೆ. ಒಂದೆರಡು ಹೆಸರು ಹೇಳಿದ್ರು ಇದ್ರೆ ಮುಳ್ಳಂಕೊಚ್ಚಿ ಮುರಳಿ ಸುಬ್ಬರಾವ್ ಅಂತೇಳಿ ನನ್ನ ಚಿಕ್ಕಪ್ಪನ ಮಗ ಇದ್ದಾರೆ, ಅದೇ ರೀತಿ ತಾಳ್ತಾಜಿ ಚಂದ್ರಶೇಖರ್ ಭಟ್ ಅಂತೇಳಿ ಉಪ್ಪಿಲಿಂಗಡಿಯಲ್ಲಿ ಇದ್ದಾರೆ. ಇನ್ನೂ ಹಲವರು ಇರಬಹುದು, ನನಗೆ ಅಷ್ಟು ಪರಿಚಯ ಇಲ್ಲ. ಇವ್ರದ್ದು ನಮಗೆ ಒಡನಾಟ ಜಾಸ್ತಿ ಇರುವ ಕಾರಣ ನಮಗೆ ಅದು ಗೊತ್ತುಂಟು. 4-6 ಕ್ವಿಂಟಲ್ನಷ್ಟು ಅವರು ಕಾಫಿ ಬೆಳೀತಾ ಇದ್ದಾರೆ, ಸೊ ಅದು ಇಲ್ಲಿ ನಮ್ಮಲ್ಲಿ ಬೆಳೀತದೆ ಅಂತ ಹೇಳೋದು ಪ್ರೂವ್ ಆಯಿತು. ಕಾಫಿ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಮಲೆನಾಡು

0: ನಾಡು ಏರಿಯಾ ಅಥವಾ ಘಟ್ಟ ಪ್ರದೇಶದಲ್ಲಿ ಕೊಡಗು, ಚಿಕ್ಕಮಗಳೂರು, ಸಕಲೇಶ್ಪುರ ಇತ್ಯಾದಿ ಭಾಗಗಳಲ್ಲಿ ಬೆಳೆಯುವಷ್ಟು ನಮ್ಮಲ್ಲಿ ಬೆಳಿಲಿಕ್ಕಿಲ್ಲ.
1: ಹವಾಮಾನದಿಂದಾಗಿ
0: ಹೌದು, ಹವಾಮಾನ, ಪ್ರಕೃತಿ ಅಥವಾ ಭೂ ಪ್ರದೇಶಗಳು, ಬೇರೆ ಏನೋ ವ್ಯತ್ಯಾಸಗಳು, ಎಲ್ಲ ಅಷ್ಟು ಬೆಳಿಲಿಕ್ಕಿಲ್ಲ. ಆ ಕ್ವಾಲಿಟಿಯೂ ಬರಲಿಕ್ಕಿಲ್ಲ ಅಂತ ಅನಿಸಿದ್ರು ಏನೋ ಒಂದು ಪ್ರತ್ಯೇಕ ಕ್ವಾಲಿಟಿ ಬರಬಹುದು, ಇದರದ್ದೇ ಒಂದು ಟೇಸ್ಟ್ ಆಗ್ಬೋದು. ಕಾಫಿಯಲ್ಲಿ ಕಪ್ ಟೇಸ್ಟ್ ಅಂತ ಹೇಳಿ ಬರ್ತದೆ, ಆ ಕಪ್ ಟೇಸ್ಟ್ ಒಂದು ಕಪ್ ಕಾಫಿ ಮಾಡಿದಾಗ ಅದರ ಟೇಸ್ಟ್ ನೋಡ್ತಾರೆ. ಆ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಬರಲಿಕ್ಕೂ ಸಾಕು ನಮ್ಮ ಕರಾವಳಿ ಭಾಗದ್ದು. ಎರಡನೇದು ಒಂದು ಭರವಸೆಯ ಬೆಳೆ, ಗಿಡಕ್ಕೂ ಒಂದು ಹತ್ತಿರ ಹತ್ರ ಒಂದು 50-60 ವರ್ಷದಿಂದ ಮೇಲ್ಪಟ್ಟ ಆಯುಷ್ಯ ಗಿಡಕ್ಕೆ ಇರುತ್ತದೆ. ಸೊ ಇದನ್ನು ಮಾಡಬಹುದು ಅಂತ ಹೇಳುವಂಥದ್ದು ನನಗೊಂದು ಅನಿಸಿತ್ತು. ಕೆಲಸ ಮಾಡದೆ ಯಾವುದು ಆಗುದಿಲ್ಲ, ಮೇಂಟೆನೆನ್ಸ್ ಎಲ್ಲ ತುಂಬಾ ಬೇಕು, ಹಾಗೆ ಹೀಗೆ ಅಂತ ಹೇಳಿದ್ ಕೇಳ್ಪಟ್ಟೆ. ಅದು ಎಲ್ಲದರಲ್ಲಿ ಇರುವಂತದ್ದು
1: ಪ್ರಯತ್ನ ಪಟ್ಟಿದ್ದೀರಿ?
0: ಖಂಡಿತ ಮಾಡಬೇಕು. ಹಾಗಾಗಿ ಈಗ ನೆಟ್ಟು ನಮ್ದು 1 ವರ್ಷ ಆಗ್ತಾ ಬಂತು, ಈಗಾಗಲೇ ಹೂ ಬರ್ಲಿಕ್ಕೆ ಶುರು ಆಗಿದೆ. ಇನ್ನೊಂದು 2 ವರ್ಷ ಹೂ ತೆಗಿಬೇಕು, ಮತ್ತೆ ಹೂ ಬಿಟ್ಟು ಕಾಯಿ ಮಾಡುವಂತ ವ್ಯವಸ್ಥೆ ಆಗಬೇಕು.
1: ಇದರ ಮೊದಲು ನೀವು ಇದಕ್ಕೆ ಅಧ್ಯಯನ ನಡೆಸಿದ್ರ ಹೇಗೆ?
0: ಹೌದು, ಅಧ್ಯಯನ ನಡೆಸಿದೆ, ಒಂದಷ್ಟು ಪ್ರವಾಸಗಳನ್ನು ನಡೆಸಿದ್ದೆ. ನಾವು ಚಿಕ್ಕಮಗಳೂರಿನ ಹತ್ರ ಗೋಣಿಬೀಡು ಅಂತ ಇದೆ, ಮೂಡಿಗೆರೆ ಹತ್ರ, ಅಲ್ಲಿ ಒಬ್ಬರು ಕಾಫಿ ಎಸ್ಟೇಟ್ನವರಿದ್ದರೆ ಕಾರ್ತಿಕ್ ಪಿಜಿ ಅಂತಿದ್ರೆ, ಅವರ ಎಸ್ಟೇಟ್ಗೆ ಭೇಟಿ ಕೊಟ್ಟು ನೋಡಿದ್ದೆವು. ಅದಾದಮೇಲೆ ಕುಶಾಲನಗರದೊಂದು ಎಸ್ಟೇಟ್ಗೆ ಭೇಟಿ ಕೊಟ್ಟಿದ್ದೆವು. ಈಗ ಇತ್ತೀಚೆಗೆ 2-3 ದಿವಸದ ಹಿಂದೆ ನಾವು ಸಕಲೇಶ್ಪುರದ ಹತ್ರ ಹುಂಕರವಳ್ಳಿಯಲ್ಲಿ ಗೀತಾ ಎಸ್ಟೇಟ್ ಅಂತ ಹೇಳಿದೆ, ಅವರು ಡಾಕ್ಟರ್ ಎಸ್ ಎಸ್ ಧರ್ಮರಾಜ್ ಅವರ ಮನೆಗೆ ಹೋಗಿ, ನಾವು ಮನೆಯವರೆಲ್ಲರೂ ಹೋಗಿದ್ದೆವು, ನನ್ನ ಹೆಂಡತಿ, ಮಗ, ಸೊಸೆ, ಮಗಳು, ನಾವೆಲ್ಲರೂ ಹೋಗಿದ್ದೆವು. ಮತ್ತೊಂದು ಒಟ್ಟು 12 ಜನ ಹೋಗಿದ್ದೆವು. ಹೋಗಿ ಇಡೀ ಅವರ ಕಾಫಿ ತೋಟದನ್ನು ನಮ್ಮನ್ನು ಅವರು ತಿರುಗಾಡಿಸಿ ಕಾಫಿ ಬಗ್ಗೆ ಎಲ್ಲ ನಮಗೆ ಅವರಿಂದ ಸಾಧ್ಯವಾದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಒಂದು ದಿನ ಪೂರ್ತಿ ಅಲ್ಲಿ ಕಳೆದಿದ್ದೇವೆ ನಾವು. ಹಾಗಾಗಿ ಅವರು ಕಾಫಿಗೆ ನಮಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ, ಬೆಳೆಸಬಹುದು ಹೇಳೋ ಕೊಡ್ತಾ ಇದ್ದಾರೆ. ಒಂದಷ್ಟು ಏನಾದರದ್ದು ಈ ಪ್ರತಿಯೊಂದು ಕೃಷಿಯಲ್ಲಿ ಮರ್ಮಗಳು, ಕೀ ಪಾಯಿಂಟ್ಸ್, ಅದನ್ನು ಅವರು ನಮಗೆ ಸ್ವಲ್ಪ ಅಷ್ಟು ಹೇಳಿಕೊಟ್ಟಿದ್ದಾರೆ. ಇನ್ನೇನು ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರನೂ ಸ್ವಲ್ಪ ಕನ್ಸಲ್ಟ್ ಮಾಡ್ತಾ ಮಾಡ್ತಾ ಇದನ್ನು ತಿಳ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಮಾಡ್ತಾ ಹೋಗಬೇಕು.
1: ಈಗ ಅದೇ ರೀತಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಕಾಫಿ ಬೆಳೆದವರು ಯಾರಾದರೂ ಇದ್ರೆ ಅವರನ್ನು ಸಂಪರ್ಕ ಮಾಡಿದ್ರ ಹೇಗೆ?
0: ಹೌದು, ಮಾಡಿದ್ದೇನೆ.
1: ಅಂದ್ರೆ ನೀವು ಕಂಡುಕೊಂಡಂತಹ ಅಂಶಗಳೇನು, ವ್ಯತ್ಯಾಸಗಳೇನು? ಈಗ ಅಲ್ಲಿ ಏನು ನಮ್ಮ ಘಟ್ಟದ ಮೇಲಿನ ಪ್ರದೇಶದಲ್ಲೂ ಇಲ್ಲಿ ಕೆಳಗು ಒಂದು ವ್ಯತ್ಯಾಸ, ಹಾಗೂ ನೀವು ನೋಡಿದಲ್ಲಿ ಈಗ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ನೋಡಿದಂತಹ ಇದರಲ್ಲಿ ನೀವು ಖುಷಿಪಟ್ರ ಹೇಗೆ?
0: ಹೌದು, ನಾವು ಖುಷಿಪಟ್ಟೆವು. ಯಾಕಂದ್ರೆ ಇಲ್ಲಿ ಮೊದಲೇ ಕೂಡ ಈಗ ಸುಳ್ಯ ಭಾಗ ಇರ್ಬೋದು, ಉಪ್ಪಿನ ಅಂಗಡಿ, ಬೆಳ್ತ ಅಂಗಡಿ, ಈ ಘಟ್ಟದ ಕೆಳಗಿನ ಪ್ರದೇಶಗಳು ಘಟ್ಟದ ಮೇಲಿನ ಪ್ರದೇಶಕ್ಕೆ ನಿರಂತರ ಸಂಪರ್ಕ ಮೊದಲಿಂದಲೇ ಇತ್ತು. ಸೊ ಅಲ್ಲಿಂದ ಸಂಪರ್ಕ ಇರುವಾಗ ಅಲ್ಲಿಗೆ ಕೆಲಸಕ್ಕೆ ಹೋದವರು, ಇಲ್ಲಿಯ ಕೆಲಸಗಳು ಗದ್ದೆ ಬೇಸಾಯಗಳು ಮುಗ್ದ ಮೇಲೆ ಹಿಂದಿನ ಕಾಲದಲ್ಲಿ ಘಟ್ಟಕ್ಕೆ ಹೋಗುವುದು ಅಂತ ಹೇಳಿ ಒಂದು ಸಂಪ್ರದಾಯಗಳಿತ್ತು ಕೆಲಸದವರಿಗೆ. ಹಾಗೆ ಹೋಗಿ ಬರುವ ಕೆಲವೊಂದಷ್ಟು ಕಾಫಿ ಗಿಡಗಳನ್ನು, ಬೀಜಗಳನ್ನು ತಂದು ಅಲ್ಲಲ್ಲಿ ಅಡಿಕೆ ತೋಟದಲ್ಲಿ ಬೆಳೆಸಿದವರು ಇದ್ರು. ಹಾಗೆ ಬೆಳೆಸಿದಲ್ಲಿ ಕಾಫಿ ಆಗ್ತದೆ, ಹಾಗೆ ಬೆಳೆಸಿದ ಗಿಡಗಳು ಇವತ್ತು ಉಂಟು, 40-50 ವರ್ಷದ ಪ್ರಾಯದ ಗಿಡಗಳುಂಟು. ಆದ್ರೆ ಯಾರೂ ಕೂಡ ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಿಲ್ಲ, ದೊಡ್ಡ ಮಟ್ಟಿಗೂ ಮಾಡಲಿಲ್ಲ. ಇತ್ತೀಚೆಗೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಿದವರು ಅಂತ ಹೇಳಿದ್ರೆ ಉತ್ತಿಗಾರ ಹತ್ರ ಒಬ್ರು ಗೋವಿಂದ ಭಟ್ರು ಅಂತಿದ್ದಾರೆ, ಸಾಧಾರಣ 50-60 ಕ್ವಿಂಟಲ್ ಕಾಫಿ ಆಗ್ತದೆ ಅಂತ ಹೇಳಿ ಅವರಿಗೆ ಕೇಳ್ಪಟ್ಟಿದ್ದೇನೆ, ಅಲ್ಲಿಗೆ ಇನ್ನು ಭೇಟಿ ಕೊಡಲಿಲ್ಲ ನಾನು, ಹೋಗಬೇಕು. ಸೊ ಅವರು ವೈಜ್ಞಾನಿಕವಾಗಿ ಸರಿಯಾಗಿ ಅದನ್ನು ಮೇಂಟೈನ್ ಮಾಡಿ ಮಾಡ್ತಾ ಇದ್ದಾರೆ. ಹಾಗೆ ಯಾಕೆ ನಾವು ಮಾಡಬಾರದು, ಹಾಗೆ ನಮಗೊಂದು ಅನಿಸಿತ್ತು ಮಾಡಬೇಕು ಅಂತೇಳಿ. ಮತ್ತೆ ಕೃಷಿಗೆ ಈಗ ಇತ್ತೀಚೆಗೆಷ್ಟೇ ಬಂದಂತ ಈಗ ನನ್ನ ಮಗ ಕೂಡ ಅಮೋಘ ಅಂತ, ಅವನು ಕೂಡ ಹೇಳ್ತಾ ಇದ್ದಾನೆ ನಾವು ಬೇರೆ ಮಾಡಬೇಕು, ಕಾಫಿ ಮಾಡಬೇಕು ಅಂತೇಳಿ. ಸೊ ನೆಕ್ಸ್ಟ್ ಜನರೇಷನ್ ಅವರು ಅದನ್ನು ಒಂದು ಮಾಡಬೇಕು ಅಂತೇಳಿ ಹೊಸ ಕೃಷಿಯನ್ನು ಪ್ರಯತ್ನ ಪಟ್ಟಾಗ ಅದಕ್ಕೆ ನಾವು ಅದಕ್ಕೆ ಸೂಕ್ತವಾದಂಥ ಹಿಂದಿನಿಂದ ಬೆಂಗಾವಲಾಗಿ ನಿಂತು ಬೇಕಾದ್ದನ್ನು ಮಾಡಿಕೊಟ್ರೆ ಅದೇ ರೀತಿ ಅವರು ಮುಂದೆ ಅವ್ರು ಮಾಡಿಕೊಂಡು ಹೋಗ್ತಾರೆ. ನಾವು ಸಪೋರ್ಟ್ ಮಾಡಬೇಕು ಹಿರಿಯರಾದವರು, ಆಗ ಮಾಡಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ.
1: ಈಗ ನೀವು ಹೇಳಿದ್ರೆ ವೈಜ್ಞಾನಿಕ ರೀತಿಯಲ್ಲಿ ಅಂತ, ಏನು ಇದು ವೈಜ್ಞಾನಿಕ ರೀತಿಯಲ್ಲಿ ಕಾಫಿ ಬೆಳೆ ಅಂತ, ಅದರ ಬಗ್ಗೆ ನಮ್ಗೆ ಹೇಳಿ.
0: ಈಗ ಅಡಿಕೆಯನ್ನ ಕೃಷಿಕರು ನಾವು ಮೂಲತಃ, ಅದರಲ್ಲಿ ವೈಜ್ಞಾನಿಕವಾಗಿ ಏನು ಗೊಬ್ಬರ, ನೀರು ಇತ್ಯಾದಿ ನಿರ್ವಹಣೆ ಮಾಡುವಂಥದ್ದು ಮಾತ್ರ ಇರ್ತದೆ. ಆದರೆ ಕಾಫಿ ಗಿಡದಲ್ಲಿ ಹಾಗಲ್ಲ, ಅದನ್ನು ನಾವು ಕಪಾತ ಮಾಡೋದು ಅಂತ ಹೇಳ್ತಾರೆ, ಅಥವಾ ಪ್ರೂನಿಂಗ್ ಮಾಡುವಂಥದ್ದು ಇಂಗ್ಲೀಷ್ನಲ್ಲಿ. ಈ ಪ್ರೂನಿಂಗ್ ಮಾಡುವಂಥದ್ರಲ್ಲಿ ತುಂಬ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಅದು ನಮ್ಮ ಘಟ್ಟದ ಕೆಳಗಿನ ಕರಾವಳಿ ಪ್ರದೇಶದಲ್ಲಿ ಈ ಸಸ್ಯಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಬರ್ತದೆ. ಅಂದರೆ ಗಿಡ ತಾನು ತನ್ನನ್ನು ಅಗಾಧವಾಗಿ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ. ರಿಪ್ರೊಡಕ್ಟಿವ್ ಗ್ರೋತ್ ಆಗುವುದಿಲ್ಲ, ಬಹಳ ಕಮ್ಮಿ ಆಗುವಂಥದ್ದು. ರಿಪ್ರೊಡಕ್ಟಿವ್ ಗ್ರೋತ್ ಅಂತ ಹೇಳಿದರೆ ಒಂದು ಗಿಡ ರಿಪ್ರೊಡಕ್ಷನ್ ಮಾಡೋದು, ತನ್ನ ಸಂತಾನವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡೋದು, ಅಂದರೆ ಬೀಜಗಳನ್ನು ಪ್ರೊಡಕ್ಷನ್ ಮಾಡೋದು, ಹಣ್ಣು, ಬೀಜ ಇತ್ಯಾದಿಗಳನ್ನು. ಸೊ ಆ ರಿಪ್ರೊಡಕ್ಟಿವ್ ಗ್ರೋತ್ ಇಲ್ಲಿ ಬರೋದಿಲ್ಲ, ಯಾಕಂದರೆ ಇಲ್ಲಿ ಅತ್ಯಂತ ಹೆಚ್ಚಿನ ಆರ್ದ್ರತೆ ಇರ್ತದೆ ವಾತಾವರಣದಲ್ಲಿ, ಹ್ಯುಮಿಡಿಟಿ, ಮತ್ತು ಸೂರ್ಯನ ಬಿಸಿಲಿನ ಪ್ರಖರ ಶಾಖವೂ ಇರ್ತದೆ. ಇದರಿಂದಾಗಿ ಗಿಡ ತಾನೇ ತಾನು ಬೆಳೀತದೆ ಹೊರತು ರಿಪ್ರೊಡಕ್ಟಿವ್ ಗ್ರೋತಿಗೆ ಬಹಳ ಕಮ್ಮಿ ಹೋಗುದು. ಕಾಫಿಯಲ್ಲಿ ಏನು ಅಂತ ಹೇಳಿದರೆ ನಾವು ಗಿಡವನ್ನು ಬೇಕಾದ ರೀತಿಯಲ್ಲಿ ಪ್ರೂನಿಂಗ್ ಮಾಡಬೇಕು. ಬೆಳಿಬಾರದನ್ನು ಬೆಳಿಲಿಕ್ಕೆ ಬಿಡಬಾರದು, ಬೆಳಿಬೇಕಾದ್ದನ್ನು ಮಾತ್ರ ಚಿಗುರುಗಳನ್ನು ಬೆಳಿಲಿಕ್ಕೆ ಬಿಡಬೇಕು. ಆಗ ಮಾತ್ರ ಕಾಫಿಯಲ್ಲಿ ಅದರಲ್ಲಿ ಹೂ ಬಂದು ಫ್ಲವರಿಂಗ್ ಆಗಿ ಹೂ ಬಂದು ಕಾಯಿ ಕಟ್ಟುವಂಥದ್ದು. ಅದಕ್ಕೆ ಮತ್ತೆ ವಾಪಸ್ಸು ಫ್ಲವರಿಂಗ್ ಶವರ್ ಅಂತ ಹೇಳಿ ಕೊಡಬೇಕಾಗ್ತದೆ, ಬ್ಲಾಸಮ್ ಶವರ್ಸ್ ಅಂತ ಹೇಳ್ತಾರೆ. ಅದು ಹೂ ಬಿಡಲಿಕ್ಕೆ ಫೆಬ್ರವರಿ ಆಸ್ಪಾಸ್ನಲ್ಲಿ, ಹೂ ಬಿಟ್ಟಾದ್ಮೇಲೆ ಪುನಃ ನಮಗೆ ಅದಕ್ಕೆ ಸೆಟ್ಟಿಂಗ್ ಶವರ್ಸ್ ಅಂತೇಳಿ ನೀರು ಕೊಡಬೇಕು. ಇದೆಲ್ಲ ಕಾಫಿ ತೋಟದಲ್ಲಿ ಮೇಂಟೈನ್ ಮಾಡ್ತಾರೆ, ಅಡಿಕೆ ತೋಟದೊಳಗೆ ನಮಗೆ ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಬೆಳೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳೋದು ನನ್ನ ಭಾವನೆ. ಇನ್ನು ಇಲ್ಲಿ 100-120 ಇಂಚಿಗಿಂತ ಹೆಚ್ಚು ಮಳೆ ಬರ್ತದೆ ನಮ್ಮದು ಘಟ್ಟದ ಬುಡದ ಪ್ರದೇಶ, ನಮ್ಮ ಕಡಬ ತಾಲೂಕು ಅತಿ ಹೆಚ್ಚು ಮಳೆಯೂ ಬರ್ತದೆ ಇಲ್ಲಿ. ಈ ಮಳೆಯಲ್ಲಿ ಕೊಳೆರೋಗ ಇತ್ಯಾದಿ ರೋಗ

0: ಹೂಗಳು ಕೂಡ ಜಾಸ್ತಿ ಬರ್ತವೆ ನಮ್ಮ ಅಡಿಕೆ ತೋಟಕ್ಕೆ, ಈಗಾಗಲೇ ಬರ್ತದೆ. ಇನ್ನು ಕಾಫಿ ತೋಟದಲ್ಲಿಯೇ ಘಟ್ಟ ಪ್ರದೇಶದಲ್ಲಿಯೇ ಕಾಪರ್ ಸಲ್ಫೇಟು ಮತ್ತು ಸುಣ್ಣವನ್ನು ಉಪಯೋಗಿಸಿ ಬೋರ್ಡೋ ಮಿಕ್ಸ್ಚರ್ ಮಾಡಿ ಸ್ಪ್ರೇ ಮಾಡ್ತಾರೆ ಕೊಳೆ ರೋಗವನ್ನು ತಡೆಗಟ್ಟಲಿಕ್ಕಾಗಿ. ನಾವು ಕೂಡ ಅದನ್ನು ಮಾಡಬೇಕಾಗ್ತದೆ. ಹೆಚ್ಚು ಯಾವಾಗ ಒಂದು ಜಾತಿಯ ಗಿಡಗಳನ್ನು ಹೆಚ್ಚು ಹೆಚ್ಚು ಯಾವಾಗ ನಾವು ನೆಡ್ತಾ ಹೋಗ್ತೇವೆ ಆಗ ರೋಗಾಣುಗಳು ಕೀಟಗಳು ಇತ್ಯಾದಿಗಳು ಹೆಚ್ಚು ಹೆಚ್ಚು ಆವರಿಸ್ತವೆ. ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಅಲ್ಲಿ ಬೇಕಾದಷ್ಟು ಸಿಗ್ತದೆ, ಸಂತಾನಾಭಿವೃದ್ಧಿ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಮ್ಮಲ್ಲಿಯೂ ಹಾಗೆ ಆಗಬಹುದು, ಅದಕ್ಕೆ ನಾವು ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನೆಲ್ಲವೂ ಮಾಡಿಕೊಂಡು ಹೋಗಬೇಕಾಗ್ತದೆ. ಹಾಗೆ ನಮಗೆ ಈಗ ಕಾಫಿ ಬೋರ್ಡ್ನಿಂದ ಕೂಡ ಬಹುಶಃ ಒಂದು ನಮ್ಮ ಸಂಸದರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಅವರ ಒಂದು ಒತ್ತಾಸೆಯಿಂದಾಗಿ ಇಲ್ಲಿ ಕಾಫಿ ಬೆಳೆಗೆ ಬಹಳ ಉತ್ತೇಜನ ಸಿಗಬಹುದು ಅಂತ ಹೇಳುವ ಭರವಸೆ ಬರ್ತಾ ಉಂಟು. ಎರಡನೇದು, ಈಗಾಗಲೇ ಕಾಫಿ ಬೆಳೆದಿರುವಂಥವರು ಕೂಡ ಒಂದು 4-6 ಕ್ವಿಂಟಲ್ ಬೆಳೀತಾ ಇರುವವರು ಕೂಡ ಕಾಫಿ ಬೋರ್ಡನ್ನು ಸಂಪರ್ಕ ಮಾಡಿದ್ದಾರೆ. ಅವರು ಕೂಡ ಒಂದಷ್ಟು ಸಲ ನಮ್ಮ ಕರಾವಳಿ ಪ್ರದೇಶಕ್ಕೆ ಬಂದಿದ್ದಾರೆ, ಒಂದೆರಡು ಸಭೆಗಳನ್ನು ನಡೆಸಿದ್ದಾರೆ. ನಮ್ಮಿಂದ ಬೇಕಾಗುವಂಥ ಸಹಾಯವನ್ನು ನಾವು ಮಾಡ್ತೇವೆ ಅಂತೇಳಿ ಭರವಸೆಯೂ ನಮಗೆ ಸಿಕ್ಕಿದೆ ಕಾಫಿ ಬೋರ್ಡ್ನ ಕಡೆಯಿಂದ. ಸೊ ಸಂಸದರು ಮತ್ತು ಕಾಫಿ ಬೋರ್ಡು ಹೀಗಿರುವಂಥ ಒಂದು ವ್ಯಕ್ತಿಗಳಂತಲ್ಲ, ಅವರೊಂದು ಸ್ವಲ್ಪ ಶಕ್ತಿಗಳಂತ ಹೇಳ್ಬೋದು, ಅವ್ರಿಗೆ ಆ ಸಾಮರ್ಥ್ಯ ಇರ್ತದೆ. ಅವರು ನಮ್ಮನ್ನು ಸಪೋರ್ಟ್ ಮಾಡಿದರೆ ಅಡಿಕೆಗೆ ಒಂದು ಪರ್ಯಾಯ ಬೆಳೆಯನ್ನು ನಾವಿಲ್ಲಿ ಖಂಡಿತವಾಗಿ ಮಾಡಬಹುದು.
1: ಯಾವುದಕ್ಕೆ ಆದರೂ ಒಂದು ಮಾರುಕಟ್ಟೆ ಅನ್ನುವುದು ಅಗತ್ಯವಾದದ್ದು. ಇಲ್ಲಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಮಾರುಕಟ್ಟೆ ಹೇಗಿದೆ, ನಾವು ಬೆಳೆದಂಥ ಇದನ್ನು ಯಾವ ರೀತಿ ಮಾರುಕಟ್ಟೆಗೆ ತಲುಪಿಸುವುದು, ಈ ವಿಧಾನದ ಬಗ್ಗೆ ತಮ್ಮ ಅಧ್ಯಯನ ಹೇಗಿತ್ತು?
0: ಈಗ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿಯನ್ನು ಪರ್ಚೇಸ್ ಮಾಡುವವರು ಅಷ್ಟೊಂದಾಗಿ ಯಾರೂ ಇನ್ನೂ ಆಗಲಿಲ್ಲ. ಈಗ ನಮ್ಮ ಇಲ್ಲಿ ಕರಾವಳಿಯಲ್ಲಿ ಬೆಳೆದ ಕಾಫಿಯನ್ನು ಸಕಲೇಶ್ಪುರದಲ್ಲಿ ಪರ್ಚೇಸ್ ಮಾಡ್ತಾರೆ, ಮಡಿಕೇರಿಯಲ್ಲಿ ಪರ್ಚೇಸ್ ಮಾಡ್ತಾರೆ, ಹಾಗೆ ಪರ್ಚೇಸ್ ಮಾಡ್ತಾರೆ. ಆದರೆ ಇಲ್ಲಿದೇ ಅದೊಂದು ಐಡೆಂಟಿಟಿ ಆ ಕಾಫಿಗೆ ಇನ್ನೂ ಬರಲಿಲ್ಲ. ಇನ್ನಿನ್ನು ನಾವು ನಮ್ಮ ಹಾಗೆ ಕೃಷಿಕರು ಹೆಚ್ಚು ಹೆಚ್ಚು ಬೆಳೀತಾ ಹೋದಾಗೆ ಇಲ್ಲಿ ಹೆಚ್ಚು ಹೆಚ್ಚು ಪ್ರೊಡಕ್ಷನ್ ಆದಾಗ ಅದಕ್ಕೆ ವ್ಯಾಪಾರಿಗಳು ಹುಟ್ಟಿಕೊಳ್ತಾರೆ, ವ್ಯವಹಾರ ದಂಧೆ ಮಾಡುವವರು ಬರ್ತಾರೆ, ಅಥವಾ ಕೋಆಪರೇಟಿವ್ ಸೊಸೈಟಿಗಳು ಶುರು ಮಾಡ್ಬೋದು, ಕ್ಯಾಂಕೋದಂತಹ ಸಂಸ್ಥೆಗಳು, ಸಹಕಾರಿ ಸಂಘಗಳು, ಇವರೆಲ್ಲರೂ ಕೂಡ ಮುಂದೆ ಮುಂದೆ ಅದಕ್ಕೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಬಂದೇ ಬರ್ತಾರೆ, ಬರಲೇಬೇಕು ಕೂಡ. ಯಾಕಂದರೆ ಕ್ಯಾಂಕೋದವರು ಹೇಳುವಂಥದ್ದು ಅದನ್ನೇ, ವಾರಣಾಸಿ ಸುಬ್ರಾಯ ಭಟ್ರು ಸಂಸ್ಥಾಪನೆ ಮಾಡಿದಂದಿಂದಲೂ ಹೇಳ್ತಾ ಇದ್ದಾರೆ, ಅಡಿಕೆಯನ್ನು ಕಮ್ಮಿ ಮಾಡಿ, ಅಡಿಕೆಯನ್ನು ನಿಲ್ಲಿಸಿ, ಅಡಿಕೆಯನ್ನು ಹೆಚ್ಚು ಬೆಳಿಬೇಡಿ ಅಂತೇಳಿ. ಹಾಗೆ ಕ್ಯಾಂಕೋದವರು ಈಗ ಕಾಳುಮೆಣಸಿನ ವ್ಯವಹಾರ ಮಾಡ್ತಾರೆ, ಕೊಕ್ಕೋದ ವ್ಯವಹಾರ ಮೊದಲಿಂದೂ ಮಾಡ್ತಾ ಇದ್ದಾರೆ, ಇತ್ತೀಚೆಗಷ್ಟೇ ತೆಂಗಿನಕಾಯಿ ವ್ಯವಹಾರವನ್ನು ಶುರು ಮಾಡಿದ್ದಾರೆ. ಮುಂದೆ ಇದೇ ರೀತಿ ಕಾಫಿಯ ವ್ಯವಹಾರವನ್ನು ಅವರು ಶುರು ಮಾಡ್ಬೋದು ಅಂತ ಹೇಳುವಂಥ ವಿಶ್ವಾಸ ಭರವಸೆ ನಮಗೆ ನಮ್ಮ ಸಂಸ್ಥೆ ಮೇಲೆ ಉಂಟು. ಆ ಸಪೋರ್ಟ್ಗಳು ಸಿಕ್ಕಿದರೆ ಖಂಡಿತವಾಗಿಯೂ ಇದಕ್ಕೆ ಇಲ್ಲಿ ಮಾರ್ಕೆಟ್ ಸಿದ್ಧವಾಗಿ ಕ್ರಿಯೇಟ್ ಆಗ್ತದೆ.
1: ಈಗ ಅದು 1 ವರ್ಷ ಆಯಿತು ಅಂತ ಹೇಳಿದರೆ ಯಾವ ರೀತಿ ಅದನ್ನು ನೆಡಬೇಕಾಗುತ್ತೆ? ಆ ಗಿಡಗಳ ಆಯ್ಕೆ, ನೀರಾಗಲಿ, ರೋಗಗಳ ಹತೋಟಿ, ಇವೆಲ್ಲದರ ಬಗ್ಗೆ ನಮಗೆ ಸಮಗ್ರವಾಗಿ ತಿಳಿಸಿ ಸರ್.
0: ಕಾಫಿಯಲ್ಲಿ ಮೇಯ್ನ್ ಆಗಿ ಅರೇಬಿಕಾ ಮತ್ತು ರೋಬಸ್ಟ್ ಅಂತ ಹೇಳುವ ಎರಡು ತಳಿ ಇರುವಂಥ.
1: ಸರಿ,
0: ಅರೇಬಿಕಾದಲ್ಲಿ ಮತ್ತೆ ಒಂದಷ್ಟು ಒಳ ತಳಿಗಳು ತುಂಬ ಇದ್ದಾವೆ, ಈಗ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅದೇ ರೀತಿ ರೋಬಸ್ಟ್ರದಲ್ಲಿ ತುಂಬ ತಳಿಗಳಿದ್ದಾವೆ. ಈಗ ನಮಗೆ ಇಲ್ಲಿ ನಾವು ಚಂದ್ರಗಿರಿ ಹೇಳುವಂಥ ಅರೇಬಿಕಾ ತಳಿ ಸ್ವಲ್ಪ ಇಲ್ಲಿ ಪಾಪ್ಯುಲರ್ ಆಗ್ತಾ ಉಂಟು,
1: ಪ್ರಚಲಿತದಲ್ಲಿ
0: ಉಂಟು. ತುಂಬ ಜನ ಈಗ ನೆಡ್ತಾ ಇದ್ದಾರೆ, 100, 200, 500 ಸಾವಿರಗಟ್ಟಲೆ ನೆಟ್ಟವರಿದ್ದಾರೆ. ಇನ್ನಿನ್ನು ಅವರದ್ದು ಪ್ರಚಲಿತಕ್ಕೆ ಬರ್ತದೆ. ಆದರೆ ಅರೇಬಿಕಕ್ಕೆ ಹೆಚ್ಚು ನೆರಳು ಬೇಕು, ಇದಕ್ಕೆ ರೋಬಸ್ಟಕ್ಕೆ ಅಷ್ಟೊಂದು ನೆರಳು ಬೇಡ. ಬಹುಶಃ ಇಲ್ಲಿ 2 ಸಕ್ಸಸ್ ಆದೀತು, ಯಾಕಂದರೆ ನೆರಳಿರುವ ಪ್ರದೇಶಗಳು ಕೆಲವು ತೋಟದಲ್ಲಿ ಇರ್ತವೆ. ನಾವು ಹೆಚ್ಚಾಗಿ ಈಗ ರೋಬಸ್ಟ ಹಾಕಿದ್ದೇವೆ. ಈಗ ಇತ್ತೀಚೆಗೆ ಈಗ ಒಂದು 750 ಗಿಡ ಅರೇಬಿಕಾ ಕೂಡ ಹಾಕ್ತಾ ಇದ್ದೇವೆ, 3000ದಷ್ಟು ರೋಬಸ್ಟ್ ಹಾಕಿದ್ದೇವೆ. ಅದು ನಮ್ಮಲ್ಲಿ ಹೆಚ್ಚು ಬಿಸಿಲಿನ ಲಭ್ಯತೆ ಜಾಸ್ತಿ ಇರುವಲ್ಲಿ ರೋಬಸ್ಟ್ ಹಾಕಿದ್ದೇವೆ, ನೆರಳು ಜಾಸ್ತಿ ಇರುವಂಥ ಕಡೆಯಲ್ಲಿ ನಾವು ಅರೇಬಿಕಾ ಹಾಕಿದ್ದೇವೆ. ಅರೇಬಿಕದಲ್ಲಿ ಇತ್ತೀಚೆಗೆ ನಾವು ತಂದದ್ದು ನಿನ್ನೆ ಮೊನ್ನೆ ಬಂದಂಥ ಗಿಡ ಒಂದು 500 ಗಿಡಗಳು F1 ಹೇಳುವಂಥ ವೆರೈಟಿಯದ್ದು ಕಳಿಸಿಕೊಟ್ಟಿದ್ದಾರೆ, ನಮ್ಮ ಧರ್ಮರಾಜ್ ಅವರು ಕಳಿಸಿಕೊಟ್ಟಂಥ ವೆರೈಟಿಗಳು ಉಂಟು, ಅದನ್ನು ಇನ್ನು ನೆಡಬೇಕು. ಇಲ್ಲಿ ಕಾಫಿಯನ್ನು ನೆಡುವಂಥದ್ರ ಬಗ್ಗೆ ಕೇಳಿದಿರಿ, ನೆಡಲಿಕ್ಕೆ ಕಾಫಿ ಬೋರ್ಡ್ನವರು ಅಥವಾ ವಿಜ್ಞಾನಿಗಳು ಏನು ಹೇಳ್ತಾರೆ, ಅದು 1.5 ಅಡಿ ಗುಳಿ ಮಾಡಬೇಕು, ಮೇಲ್ಮಣ್ಣನ್ನು ತೆಗೆದು ಇಟ್ಕೊಳ್ಬೇಕು, ವಾಪಸ್ ಇಡಬೇಕು, ಹಾಗೆಲ್ಲ ಮಾಡಬೇಕು. ಸರಿ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಇದೆಲ್ಲವೂ ಸರಿಯೇ. ಆದರೆ ಪ್ರಸ್ತುತ ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ಕೃಷಿಕನಾಗಿ ನಾನು ಹೇಳುವುದು ಏನಂದರೆ, ಇದೆಲ್ಲವನ್ನು ಮಾಡಲಿಕ್ಕೆ ಸಾಕಷ್ಟು ನಮಗೆ ಕಾರ್ಮಿಕರ ಲಭ್ಯತೆ ಇಲ್ಲ, ಮೆಕ್ಯಾನೈಸೇಷನ್ ಆಗಬೇಕು. ಈ ಒಂದು ದೃಷ್ಟಿಯಲ್ಲಿ ಅಂದರೆ ನಾವು ಪ್ರೊಡಕ್ಷನ್ ಕಾಸ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ, ಆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಪ್ರಸ್ತುತ ಏನು ಮಾಡಿದ್ದು ಅಂತ ಹೇಳಿದ್ರೆ ಹೇಳ್ತೇನೆ ನಾನು, ಅದು ಸರಿಯೋ ತಪ್ಪೋ ಅಂತ ಹೇಳುವಂಥದ್ದು ವಿಮರ್ಶೆಗೆ ನಾನು ಅದನ್ನು ಮಾಡಲಿಲ್ಲ. ನನ್ನ ಅನುಕೂಲಕ್ಕೆ ನಾನು ಮಾಡಿಕೊಂಡದ್ದು ಅರ್ಥ ಆಗರ್ನಲ್ಲಿ ನಾನೊಂದು 1.5 ಅಡಿಯಷ್ಟು ಆಳ ತೆಗೆದು 6 ಇಂಚಿನ ಬಿಟ್ಟು ಹಾಕಿ ಅದರೊಳಗೆ ಒಂದಿಷ್ಟು ಕಾಂಪೋಸ್ಟ್ ಗೊಬ್ಬರ ತುಂಬಿಸಿದೆ, ಅಂದರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಉಮಿಕರ್ ಇತ್ಯಾದಿಗಳನ್ನು ಸಿದ್ಧಪಡಿಸಿ ನಾನೇ ಮಾಡಿದಂಥ ಕಾಂಪೋಸ್ಟ್, ಅದನ್ನು 1/2 ಅಂಶ ತುಂಬಿಸಿ ಅದರ ಮೇಲೆ ಒಂದು 4 ಇಂಚಿನಷ್ಟು ಮಣ್ಣು ಹಾಕಿ ಕಾಫಿ ಗಿಡದ ಪ್ಲಾಸ್ಟಿಕ್ ಬ್ಯಾಗನ್ನು ಅದರ ಮೇಲೆ ನೆಟ್ಟು, ನೆಲದ ಲೆವೆಲ್ಗೆ ನೆಟ್ಟು, ಒಂದು ಅಡಿಕೆಯ ಗೂಟ ಕೊಟ್ಟು ಕಟ್ಟಿ ನೆಟ್ಟದ್ದು ಉತ್ತಮವಾಗಿ ಬಂದಿದೆ. ವೈಜ್ಞಾನಿಕವಾಗಿ ಅಂತ ಹೇಳಿ ನಾನು ಅದನ್ನು ಹೇಳುವುದಿಲ್ಲ, ಅದೇ ನನ್ನ ಮನಸ್ಸಿಗೆ ಒಪ್ಪುವ ಹಾಗೆ ಸಮರ್ಪಕವಾಗಿ ನಾನು ನೆಟ್ಟಿದ್ದೇನೆ. ಯಾಕಂದರೆ ಬೆಳವಣಿಗೆ ಬಂದಿದೆ, ಈಗ ಒಂದು 8 ತಿಂಗಳು 10 ತಿಂಗಳು ಆಯ್ತಷ್ಟೇ, ಈಗಾಗಲೇ ಹೂ ಬರಲಿಕ್ಕೆ ಶುರು ಆಗಿದೆ, ಬಹುಶಃ ಒಳ್ಳೆ ಗ್ರೋತ್ ಬಂದ ಕಾರಣ ಹೂ ಬರಲಿಕ್ಕೆ ಶುರುವಾಗಿದೆ. ಅದು
1: ಅದೇ ರೀತಿ ಈಗ ರೋಗಗಳು ಬಂದರೆ ಯಾವ ರೀತಿ ಹತೋಟಿ ಅದನ್ನು ಮಾಡಬೇಕಾಗತ್ತೆ?
0: ಅದಕ್ಕೆ ಎಲೆಗಳಿಗೆ, ಗಿಡಕ್ಕೆ ಬರುವ ರೋಗಗಳು, ಕಾಫಿ ಕಾಯಿಗೆ ಬರುವಂಥದ್ದು, ಕಾಫಿ ಗಿಡದ ಕಾಂಡ ಕೊರಕ ಬರ್ತದೆ, ಸ್ಟೆಮ್ ಬೋರರ್ ಅಂತೇಳಿ, ಅದು ಅರೇಬಿಕಕ್ಕೆ ಸ್ವಲ್ಪ ಹೆಚ್ಚು ಬರ್ತದೆ. ಅದೇ ರೀತಿ ರೋಬಸ್ಟಕ್ಕೆ ಕಾಂಡ ಕೊರಕ ಸ್ವಲ್ಪ ಕಮ್ಮಿ ಬರುವಂಥದ್ದು, ಇದೆಲ್ಲ ಇನ್ನು ಕೃಷಿ ಮಾಡ್ತಾ ಮಾಡ್ತಾ ಅನುಭವ ಆಗ್ತಾ ಹೋಗಬೇಕು. ಈಗ ಕೇವಲ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಅಥವಾ ಕಾಫಿ ಬೋರ್ಡ್ನವ್ರ ಹತ್ರ ಅಥವಾ ಈಗಾಗಲೇ ಬೆಳೆದವ್ರ ಹತ್ರ ಇಂಥವ್ರ ಹತ್ರ ಅನುಭವ ಹಂಚಿಕೊಂಡು ಮಾತಾಡ

0: ಮಾಡ್ತಾ ಇದ್ದೇವಷ್ಟೇ, ಸ್ವಂತ ಅನುಭವಕ್ಕೆ ನನ್ನ ತೋಟದಲ್ಲಿ ನನಗೆ ಇನ್ನೂ ಅದು ಏನು ಬರಲಿಲ್ಲ.
1: ಈಗ ಕಾಫಿ ಬೋರ್ಡ್ ಅಂತ ಹೇಳಿದ್ರೆ ಅದರಿಂದ ಏನಾದರೂ ಈ ರೀತಿ ಹೊಸ ಕೃಷಿ ಆರಂಭಿಸುವಾಗ ಸವಲತ್ತುಗಳು ಏನಾದರೂ ಸಿಗ್ತವಾ ಹೇಗೆ?
0: ಈಗ ಪ್ರಸ್ತುತ ನಾನು ತಿಳಿದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದಿನ್ನೂ ಕೂಡ ಕಾಫಿ ಬೋರ್ಡ್ನ ವ್ಯಾಪ್ತಿಗೆ ಬಂದಿಲ್ಲ. ಆ ಕಾರ್ಯಕ್ಷೇತ್ರದ ವ್ಯಾಪ್ತಿಯ ಒಳಗೆ ಅಧಿಕೃತವಾಗಿ ಅವರ ಒಳಗಿನ ಕಾನೂನುಗಳ ಪ್ರಕಾರ ಅಧಿಕೃತವಾಗಿ ಸೇರಿಸಲ್ಪಟ್ಟರೆ ನಂತರ ನಮಗೆ ಅದರಿಂದ ಸಪೋರ್ಟ್ಗಳು ಅಧಿಕೃತವಾಗಿ ಸಿಗಬಹುದು.
1: ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಫಿ ಬೋರ್ಡ್ ಎಲ್ಲಿದೆ ಅಂದ್ರೆ, ಈಗ ಒಂದು ವೇಳೆ ಯಾರಿಗಾದ್ರು ಸಂಪರ್ಕಿಸಬೇಕು ಅಂತಿದ್ರೆ ಅದರ ವಿಳಾಸವನ್ನು ಹೇಳ್ಬೋದಾ?
0: ಅದು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿ ಇದೆ.
1: ಅದು ನಮ್ಮ ದಕ್ಷಿಣ ಕನ್ನಡಕ್ಕೂ ಅದೇ ವ್ಯಾಪ್ತಿಯಲ್ಲಿ
0: ಬರಬೇಕು, ಅದರ ವ್ಯಾಪ್ತಿಗೆ ಇನ್ನೂ ಸೇರಿಸಿಕೊಳ್ಳಲಿಲ್ಲ.
1: ಅಂದ್ರೆ ಇಲ್ಲಿ ಬಹುಶಃ ಸ್ವಲ್ಪ ಬೆಳೆ ಹೆಚ್ಚಾದ್ರೆ ನಮ್ಮಲ್ಲೂ ಬರಬಹುದು.
0: ಖಂಡಿತ ಬರ್ತದೆ.
1: ಸರಿ, ಇವಾಗ ಬ್ಲೂಸಮ್ ಶವರ್ನ ಬಗ್ಗೆ ಸ್ವಲ್ಪ ಹೇಳಿ.
0: ಈಗ ಕಾಫಿ ಹೂವಾಗುವಾಗ ಸಾಧಾರಣ ಕಾಫಿ ಎಸ್ಟೇಟ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಫೆಬ್ರವರಿ ಟೈಮ್ಗೆ ಆಗುವಾಗ ಅದಕ್ಕೊಂದು ಬ್ಲಾಸಮ್ ಶವರ್ಸ್ ಅಂತ ಹೇಳಿ ಕೊಡ್ತಾರೆ. ಸ್ಪ್ರಿಂಕ್ಲರ್ ಇರಿಗೇಷನ್ನು ಅಥವಾ ದೊಡ್ಡ ಸ್ಪ್ರಿಂಕ್ಲರ್ಗಳಲ್ಲಿ ಇರಿಗೇಷನ್ ಮಾಡ್ತಾರೆ. ಅದು ಮಳೆ ಬಂದಾಗ ಬರಬೇಕು, ಅದಕ್ಕೆ ಹೆಸರೇ ಬ್ಲಾಸಮ್ ಶವರ್ಸ್ ಅಂತ. ಮಳೆಗಾಲ ಹೋಗಿ ಪೂರ್ತಿ ಅದಕ್ಕೆ ನೀರಿನಂಶ ಸಿಗುವುದಿಲ್ಲ, ಸ್ಟ್ರೆಸ್ ಆಗ್ತದೆ, ಗಿಡ ಒಂದು ಬಾಡ್ತಾ ಹೋಗ್ತದೆ. ಫೆಬ್ರವರಿ ಆಗುವಾಗ ಸಾಧಾರಣ ಕುಂಭ ಸಂಕ್ರಮಣ ಬರ್ತದೆ ಕುಂಭ ಮಾಸದಲ್ಲಿ. ಆ ಸಮಯಕ್ಕೆ ಕುಂಭ ಸಂಕ್ರಮಣದ ನಂತರ ವಸಂತ ಋತು ಬರ್ತದೆ. ಆಗ ಎಲ್ಲ ಗಿಡ ಮರಗಳು ಚಿಗುರುತ್ತದೆ, ಪ್ರಕೃತಿ ಸಹಜವಾದ್ದು. ಆಗ ಅದಕ್ಕೆ ಸಹಜವಾಗಿ ಆದರೆ ಪ್ರಕೃತಿಯಿಂದ ಮಳೆ ಸಿಗಬೇಕು. ಆ ಸಮಯದಲ್ಲಿ ಮಳೆ ಬಂದರೆ ನೀರು ಕೊಡುವುದಿಲ್ಲ, ಮಳೆ ಬಾರದೇ ಇದ್ದರೆ ಬ್ಲಾಸಮ್ ಶವರ್ಸ್ ಅಂತ ಹೇಳುವಂಥ ಅದಕ್ಕೆ ಹೇಳುವಂಥದ್ದು ಹಾಗೆ ಹೆಸರು. ಹಾಗೆ ನೀರು ಕೊಡ್ತಾರೆ, ಅದು ಸ್ಪ್ರಿಂಕ್ಲರ್ ಇರಿಗೇಷನ್ ಮೇಲಿಂದ ಮಳೆ ನೀರು ಬೀಳುವ ಹಾಗೆ ಮಾಡುವಂಥದ್ದು. ಹಾಗೆ ಕೊಟ್ಟಾಗ ಬಹುಶಃ ನೀರು ಕೊಟ್ಟು 9ನೇ ದಿನಕ್ಕೋ 10ನೇ ದಿನಕ್ಕೋ
1: ಹನಿ ಉಣಿಸುವುದು.
0: ಹೌದು, ಹನಿ ನೀರಾವರಿ ಮಾಡ್ತಾರೆ, ಸ್ಪ್ರಿಂಕ್ಲರಿಂಗ್ ಮಾಡ್ತಾರೆ, ಮೇಲಿಂದಲೇ ನೀರು ಬೀಳಬೇಕು ಮಳೆ ಬಿದ್ದಾಗೆ. ಅದು ಡ್ರಿಪ್ನಲ್ಲಿ ಕೊಡುವಂಥ ಪದ್ಧತಿ ಅಲ್ಲ. ಹಾಗೆ ಕೊಟ್ಟಾಗ ಆ ಹೂ ಕಂಪ್ಲೀಟ್ ಇಡೀ ಗಿಡದಲ್ಲಿ ಹೂ ಒಮ್ಮೆಲೆ ಅರಳಿ ಬಿಡ್ತದೆ. ಅರಳಿ ಬಿಟ್ಟು ಒಂದು 8 ದಿವಸವೋ 10 ದಿವಸವೋ ಉಂಟು ಅದಕ್ಕೊಂದು ಲೆಕ್ಕಾಚಾರ. ಆಗ ಪುನಃ ಒಮ್ಮೆ ನೀರು ಕೊಡ್ತಾರೆ, ಅದು ನಿಮಗೆ ನಟ್ ಸೆಟ್ಟಿಂಗ್ ಆಗಲಿಕ್ಕೆ, ಆ ಪರಾಗಸ್ಪರ್ಶ ಕ್ರಿಯೆ ಆಗಿ ಅದರಲ್ಲಿ ಕಾಯಿ ಕಟ್ಟಿ ಆ ಬೀಜಗಳು ಉಳಿಬೇಕು ಅದರಲ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಕೊಡ್ತಾರೆ. ಮತ್ತು ಬಹುಶಃ ಮಳೆ ಬರದಿದ್ದರೆ ಬಹುಶಃ ಇನ್ನೊಮ್ಮೆಯೂ ಕೊಡ್ತಾರೆ, ಒಂದು 2-3 ಸಲ ಆ ರೀತಿ ನೀರಾವರಿ ಮಾಡ್ತಾರೆ. ಆ ನೀರಾವರಿ ಪದ್ಧತಿ ಮಾಡಿದರೆ ಅತ್ಯುತ್ತಮವಾಗಿ ಕಾಫಿಯ ನಟ್ ಸೆಟ್ಟಿಂಗ್ ಆಗ್ತದೆ, ಕಾಫಿ ಕಾಳುಗಳು ಕಾಯಿಗಳು ಅದರಲ್ಲಿ ಉಳಿತವೆ. ಅದು ಸ್ಟ್ರೆಸ್ ಕೊಟ್ಟು ನೀರಾವರಿ ಮಾಡದೆ ಈ ಫೆಬ್ರವರಿ ತನಕ ಇಟ್ಟು ಆಮೇಲೆ ಬ್ಲಾಸಮ್ ಶವರ್ಸ್ ಕೊಡುವಂಥದ್ದು, ಆಗ ಒಮ್ಮಿಂದೊಮ್ಮೆಲೆ ಇಡೀ ಗಿಡಗಳು ಹೂ ಬರ್ತವೆ. ಮೇ ಬಿ ನಾವು ಅಡಿಕೆ ತೋಟದೊಳಗೆ ಡ್ರಿಪ್ ಇರಿಗೇಷನ್ ಇದ್ದವರಿಗೆ ಅದನ್ನು ಮಾಡಬಹುದು. ಈಗ ಪ್ರಸ್ತುತ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಇರುವಂಥ ಕಾರಣ ನಮಗೆ ಅದಕ್ಕೆ ಡ್ರೈ ಪೀರಿಯಡ್ ಕೊಡಲಿಕ್ಕೆ, ಸ್ಟ್ರೆಸ್ ಕೊಡಲಿಕ್ಕೆ ಆಗೋದಿಲ್ಲ. ಆಗ ಫ್ಲವರಿಂಗ್ ಆಗಾಗ ಆಗ್ತಾ ಇರ್ಬೋದು, ಹಿಂದೆ ಮುಂದೆ ಫ್ಲವರಿಂಗ್ ಆಗಬಹುದು ನಮ್ಮಲ್ಲಿ. ಇದು ನನ್ನ ನಿರೀಕ್ಷೆ, ನನ್ನ ಆಲೋಚನೆ. ಆಗ ಬಂದಾಗ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ಗಿಡ ಹಾಗೆ ವರ್ತನೆ ಮಾಡ್ತೇವೆ ಅಂದರೆ ನಾವು ಅದಕ್ಕೆ ರಿವರ್ಸ್ ಆಗಿ ವರ್ತನೆ ಮಾಡಬೇಕು. ಅಂದರೆ ಆಗಾಗ ಹೂ ಬರ್ತದೆ ಅಂದರೆ ಆಗಾಗ ಕಾಯಿ ಆಗ್ತದೆ, ಆಗಾಗ ಹಣ್ಣಾಗ್ತದೆ, ಅದನ್ನು ಆಗಾಗ ಕೊಯ್ಯಬೇಕು, ಆಗಾಗ ನಾವು ವ್ಯವಸ್ಥೆಗಳನ್ನು ಅದಕ್ಕೆ ಬೇಕಾದಾಗೆ ಮಾಡಿಕೊಳ್ಬೇಕು. ಆ ಪ್ರಕೃತಿಯೊಟ್ಟಿಗೆ ಪೂರಕವಾಗಿ ನಾವು ಯಾವಾಗ ಸಾಕ್ತೇವೋ ಆಗ ನಾವು ಕೃಷಿಯಲ್ಲಿ ಯಶಸ್ಸನ್ನು ಕಾಣಬಹುದು.
1: ಹಾಗಿದ್ರೆ ನೀವು 1 ವರ್ಷದಲ್ಲಿ ಈಗ ಬೆಳೆದ ಇದರಲ್ಲಿ ಹೂ ಬಂದಿದವಾ ಹೇಗೆ ಅದರ ಬಗ್ಗೆ ಹೇಳಿ.
0: ಹೌದು, ಹೂ ಬಂದಿದೆ, ಇನ್ನೂ 1 ವರ್ಷ ಪೂರ್ತಿ ಆಗಲಿಲ್ಲ, ಅದಕ್ಕೆ ಈಗಾಗಲೇ ಬಂದಿದೆ. ಅದು ಬಹುಶಃ ಒಂದು ನಾವು ಗೊಬ್ಬರ ಜಾಸ್ತಿ ಕೊಟ್ಟಿದ್ದೇವೆ, ಯಾಕಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಅದು ಬೆಳವಣಿಗೆ ಆಗಬೇಕು. ನಮ್ಮಲ್ಲಿ ನೆರೆ ನೀರು ಬರ್ತದೆ, ಆ ನೆರೆ ನೀರು ಬರೋದಕ್ಕಿಂತ ಮೊದಲು ಸ್ವಲ್ಪ ನೆಲದಿಂದ ಮೇಲೆ ಇದ್ದು ಬರಬೇಕು ಆ ಗಿಡಕ್ಕೆ ಅಂತೇಳಿ ಕೊಟ್ಟಿದ್ದೇವೆ. ಅದರಿಂದಾಗಿ ಅದು ಹೂ ಬಂದಿದೆ. ಬಹುಶಃ ಒಂದು 2 ವರ್ಷ 3 ವರ್ಷ ಆ ಹೂಗಳನ್ನು ನಾವು ಕಾಯಿ ಕಟ್ಟಲಿಕ್ಕೆ ಬಿಡಬಾರ್ದು, ಯಾಕಂದರೆ ಗಿಡಕ್ಕೆ ಪ್ರಾಯ ಬಂದಿರುವುದಿಲ್ಲ, ಅದಕ್ಕೆ ಅದನ್ನು ತಾಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ಮನುಷ್ಯರಿಗೆ ಅಥವಾ ಗಿಡಕ್ಕೆ ಯಾವುದೇ ಪ್ರಾಣಿಗಳಿಗೆ ಆದರೂ ಒಂದು ಮೆಚುರಿಟಿ ಅಂತ ಹೇಳಿ ಬರಬೇಕು. ಆ ಬೆಳವಣಿಗೆ ಆಗದೆ ಅದಕ್ಕೆ ಗರ್ಭಾವಸ್ಥೆಗೆ ಹೋದರೆ ಅದು ಶಿಶುವಿನ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಅದೇ ರೀತಿ ಗಿಡಗಳಲ್ಲಿ ಕೂಡ ಆ ಒಂದು ಪ್ರಾಯ ಆಗದೆ ಕಾಯಿಗಳನ್ನು ಬಿಟ್ಟರೆ ಮುಂದಕ್ಕೆ ಅದಕ್ಕೆ ಲೈಫ್ ಸ್ಪ್ಯಾನಿಗೆ ತೊಂದರೆ ಆಗ್ತದೆ. 1-2 ವರ್ಷ ಹೂಗಳನ್ನು ಚಿವುಟಿ ತೆಗಿಬೇಕು ನಾವು. ಬಹುಶಃ 3ನೇ ವರ್ಷದಿಂದ ಹೂಗಳನ್ನು ಬಿಟ್ಟು ಕಾಯಿ ಕಟ್ಟಿ ನಾವು ಬೆಳೆ ತೆಗಿಬಹುದು. ಅದಕ್ಕಿಂತ ಮೊದಲು ತೆಗೆದರೆ ಗಿಡಕ್ಕೆ ಆ ತಾಳಿಕೊಳ್ಳುವ ಶಕ್ತಿ ಇಲ್ಲ, ಮುಂದಕ್ಕೆ ಫಸಲು ಹೆಚ್ಚು ಕೊಡುವುದಿಲ್ಲ. 1-2 ವರ್ಷ ಆ ಫಸಲನ್ನು ಅಥವಾ ಹೂವನ್ನು ನಾವು ತೆಗೆದರೆ ಗಿಡಕ್ಕೆ ಒಂದು ಸ್ಟ್ರೆಸ್ ಆಗ್ತದೆ, ನನ್ನ ಹೂಗಳು ಉಳಿಯುವುದಿಲ್ಲ, ನನ್ನ ಮುಂದಿನ ಜನರೇಷನ್ ಬರುವುದಿಲ್ಲ, ಕಾಯಿ ಆಗುವುದಿಲ್ಲ ಅಂತ ಹೇಳುವ ಒಂದು ಇದಾಗಿ ಒಂದು ಇಂಡ್ಯೂಸ್ಮೆಂಟ್ ಆಗಿ ಹೆಚ್ಚೆಚ್ಚು ಹೂಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತದೋ ಏನೋ. ಹಾಗಾಗಿ ಅದನ್ನು ನಾವು ಕಟ್ ಮಾಡಿ ತೆಗಿಲೇಬೇಕಾಗ್ತದೆ, 2 ವರ್ಷ ತೆಗಿಲೇಬೇಕು. ನಾವು ತೆಗೆದಿದ್ದೇವೆ.
1: ಈಗ ಒಂದು ಕಾಫಿ ಬೆಳೆ ಹೊಸದಾಗಿ ನಮ್ಮ ಒಂದು ದಕ್ಷಿಣ ಕರಾವಳಿಗೆ ಬರುವಾಗ ಸಾಮಾನ್ಯವಾಗಿ ಒಂದು ಎದ್ದು ಬರುವಂತಹ ಪ್ರಶ್ನೆ ಅಂತ ಹೇಳುವುದು, ಅದರ ಒಂದು ಆಯುಷ್ಯ ಎಷ್ಟು? ಈಗ ಅಡಿಕೆ ಇದಕ್ಕೆಲ್ಲ ಇದ್ದ ಹಾಗೆ ಇದನ್ನು ಎಷ್ಟು ಸಮಯ ನಮಗೆ ಬೆಳಿಬಹುದು, ಇದನ್ನು ಎಷ್ಟು ಸಮಯ ನಮಗೆ ಇಳುವರಿ ತೆಗೆಯಬಹುದು?
0: ಈಗ ನಾನಿನ್ನೂ ಕಾಫಿ ಕೃಷಿಗೆ ಹೊಸಬ, ನನ್ನ ತಿಳಿದ ಸೀಮಿತ ತಿಳುವಳಿಕೆ ಪ್ರಕಾರ ನಾನು ಹೇಳುದಿದ್ರೆ ಒಂದು ಕಾಫಿ ಗಿಡ ನೆಟ್ಟರೆ ರೋಬಸ್ಟಾ ಕಾಫಿ ಗಿಡ ಆದರೆ ಬಹುಶಃ ಒಂದು ತಲೆಮಾರಿಗೆ ಅದು ನಿಲ್ತದೆ. ಅಂದರೆ ಒಂದು ತಲೆಮಾರು ಅಂತ ಹೇಳಿದ್ರೆ ಸಾಧಾರಣ ಒಂದು 60-70 ವರ್ಷದವರೆಗೂ ಅದರದ್ದು ಬೆಳೆ ತೆಗಿಬಹುದು, ಅಥವಾ 100 ವರ್ಷ ತೆಗೆದ ಗಿಡಗಳು ಉಂಟು ಕಾಫಿ ತೋಟಗಳಲ್ಲಿ ಕೇಳ್ಪಟ್ಟಿದ್ದೇನೆ. ಇನ್ನು ಅರೇಬಿಕ ನೆಟ್ಟರೆ ಅದಕ್ಕೆ ಸ್ವಲ್ಪ ಲೈಫ್ ಸ್ಪ್ಯಾನ್ ಕಮ್ಮಿ ಇದೆ, ಆದರೂ ಒಂದು 10-20-30 ವರ್ಷ. ಅರ್ಥಾತ್ ನಾವೊಂದು ಅಡಿಕೆ ಮರ ನೆಟ್ಟು ಹೇಗೆ ನಾವೊಂದು ಜನರೇಷನ್ವರೆಗೆ ಅದರ ಬೆಳೆಯನ್ನು ತೆಗಿತೇವೋ ಅಷ್ಟು

0: ಇವತ್ತಂತೂ ಖಂಡಿತ ಕಾಫಿಯಿಂದ ತೆಗಿಬಹುದು ಹೇಳುವಂತ ಭರವಸೆ ಉಂಟು ನಮಗೆ.
1: ಮುಂದೆ ಈಗ ನಿಮ್ಮ ಒಂದು ಎಷ್ಟು 3,000 ಗಿಡಗಳೇನು ಹಾಕಿದ್ರಿ, ಅದರ ಒಂದು ಅನುಭವದ ನಂತರ ಮುಂದೆ ಅದನ್ನು ವಿಸ್ತರಿಸುವ ಯೋಜನೆ ಏನಾದರೂ ಇದೆಯಾ?
0: ಉಂಟು, ಇನ್ನೂ ವಿಸ್ತರಿಸುವ ಯೋಜನೆ ಉಂಟು. ನಮಗೀಗ ಒಂದು ಸಾಧಾರಣ 2/3 ತೋಟಕ್ಕೆ ಹಾಕಿ ಆಗಿದೆ ಕಾಫಿ ಗಿಡಗಳು. ಈಗ ಅದರ ವಿಸ್ತರಿಸುವ ಭಾಗವಾಗಿ ಇನ್ನು ಉಳಿದ 1/3 ತೋಟಕ್ಕೂ ಹಾಕ್ತೇವೆ. ಹಾಗೆ ಮನೆ ಪಕ್ಕದಲ್ಲಿ ಸ್ವಲ್ಪ ಗುಡ್ಡ ಜಾಗ ಉಂಟು, ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡಬಹುದು. ಈಗ ಇಲ್ಲ, ಆದರೆ ನೀರಾವರಿ ಇಲ್ಲದೆ ಮಾಡಬೇಕು, ಈಗ ಮಡಿಕೇರಿ ಇತ್ಯಾದಿ ಕಡೆಗಳಲ್ಲಿ ಮಾಡುವ ರೀತಿಯಲ್ಲಿ ಇರಬೇಕು, ಅದಕ್ಕೆ ಸ್ಟ್ರೆಸ್ ಕೊಡಬೇಕು, ಬ್ಲಾಸಮ್ ಶವರ್ಸಿಗೆ ನಾವು ಶವರ್ಸ್ ಕೊಡಬೇಕು, ಆ ರೀತಿಯ ಒಂದು ಯೋಜನೆ ಉಂಟು. ಬಹುಶಃ ಅದು ಸಕ್ಸಸ್ ಆದರೆ ಆಗಬಹುದು, ಆಗದಿದ್ದರೆ ಇರಲಿಕ್ಕೂ ಸಾಕು, ಗೊತ್ತಿಲ್ಲ. ನಮ್ಮಲ್ಲಿಯ ಬಿಸಿಲಿನ ಪ್ರಖರತೆಗೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಮಾಡ್ತಾ ಮಾಡ್ತಾ ಇನ್ನು ಅನುಭವ ಮಾಡ್ತಾ ಅಥವಾ ಒಂದು ಕೈ ಸುಟ್ಕೊಳ್ಳಿಕ್ಕೂ ಸಾಕು, ಅದರಲ್ಲಿ ಅದು ಕೃಷಿಯಲ್ಲಿ ಸಹಜವಿರುವಂಥದ್ದು. ನಡೆಯುವಾಗ ಎಡುವಾಗ ಅದು ಆಗ್ತದೆ, ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಮಾಡ್ತಾ ಹೋಗಬೇಕು.
1: ಈಗ ಸಾಮಾನ್ಯ ಗೊಬ್ಬರ ಹೇಗೆ ಹಾಕಬೇಕಾಗುತ್ತೆ ಅಂದರೆ ವರ್ಷದಲ್ಲಿ ಎಷ್ಟು ಬಾರಿ ಹಾಕಬೇಕಾಗುತ್ತೆ, ಯಾವ ಗೊಬ್ಬರ ನೀವು ಹಾಕ್ತೀರಿ?
0: ನಾವು ಈಗ ಹಾಕುವಂಥದ್ದು ಸಾಧಾರಣವಾಗಿ ನಾವು ಸಾವಯವ ಗೊಬ್ಬರವನ್ನೇ ತೋಟಕ್ಕೆ ಇಡೀ ಉಪಯೋಗ ಮಾಡುವಂಥದ್ದು. ನಮಗೆ ಬೇಕಾದ ಗೊಬ್ಬರ ನಾವೇ ಪ್ರಿಪೇರ್ ಮಾಡಿಕೊಳ್ತೇವೆ. ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಭತ್ತದ ಹೊಟ್ಟನ್ನು ಅಕ್ಕಿ ಮೇಲಿನಲ್ಲಿ ಬಾಯ್ಲರಲ್ಲಿ ಬೆಂಕಿ ಉರಿಸಿದಾಗ ಸಿಗುವಂಥ ಉಮಿ ಕರಿ ಅಂತ ಹೇಳ್ತೇವೆ ಅದಕ್ಕೆ, ಅದನ್ನು ಉಪಯೋಗ ಮಾಡಿ ಒಂದು ಮಿಕ್ಸ್ಚರ್ ತಯಾರಿಸ್ತೇವೆ. ಅದನ್ನು ನಾವು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಕೊಡ್ತೇವೆ, ಯಾಕಂದರೆ ನಮ್ಮ ತೋಟದಲ್ಲಿ ಹೆಚ್ಚು ಕೊಟ್ಟರೆ ನೆರೆ ನೀರು ಬಂದು ಕೊಚ್ಚಿಕೊಂಡು ಹೋಗುವಂಥ ಒಂದು ಪ್ರಮೇಯ ಇರುವುದರಿಂದ ವರ್ಷದಲ್ಲಿ ಒಂದು ಬಾರಿ ಕೊಡ್ತೇವೆ. ಇನ್ ಅಡಿಷನ್ ಟು ದಟ್, ಅದಕ್ಕೆ ಪೂರಕವಾಗಿ ನಾವು ಈಗ ಪ್ರಸ್ತುತ ಸುಳ್ಯದಲ್ಲಿ ಒಬ್ಬರು MSc ಅಗ್ರಿಕಲ್ಚರ್ ಮಾಡಿದಂಥವರು ವಿಕ್ರಮ್ ಸೋಮಯಾಜಿ ಅಂತ ಹೇಳಿದ್ದಾರೆ, ಅವರು ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಆಗಾಗ ಕೊಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೇವೆ. ಅಡಿಕೆಯ ಬಗ್ಗೆ ಅವ್ರ ಹತ್ರ ಕೇಳಿ ನಾವು ಕೆಲವು ಸಲ ಈ ಸ್ಪ್ರೇಗಳನ್ನು ಕೊಡ್ತೇವೆ, ಫಾಲಿಯರ್ ಸ್ಪ್ರೇ ಅಂತ ಹೇಳ್ತಾರೆ ಅದಕ್ಕೆ, ಮೇಲೆ ಎಲೆಗಳಿಗೆ ನಾವು ಸಿಂಪರಣೆ ಮಾಡುವಂಥದ್ದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳನ್ನು ಈಗ ಕಾಳುಮೆಣಸಿಗೆ ಕೊಡ್ತೇವೆ, ಅದೇ ರೀತಿ ಮುಂದಕ್ಕೆ ಕಾಫಿಗೂ ಕೊಡಬೇಕಾಗ್ತದೆ. ಆಗ ಅದನ್ನು ಮಾಡ್ತೇವೆ, ಅದನ್ನು ನಮ್ಮಲ್ಲಿ ಮಿಸ್ಟ್ ಬ್ಲೋವರ್ ಅಂತ ಹೇಳುವಂಥ ಮೆಷಿನ್ ಇದೆ, ಆ ಮೆಷಿನ್ನಲ್ಲಿ ನಾವು ಅದನ್ನು ಸ್ಪ್ರೇಗಳನ್ನು ಕೊಡ್ತೇವೆ. ನಾವು ಈಗ ಕಾಫಿಗೆ ಪ್ರತ್ಯೇಕ ನೀರಾವರಿ ಪದ್ಧತಿ ಅಂತೇಳಿ ಮಾಡಲಿಲ್ಲ, ಯಾಕಂದರೆ ಅಡಿಕೆ ತೋಟದೊಳಗೆ ಸ್ಪ್ರಿಂಕ್ಲರ್ ನೀರಾವರಿ ಇದೆ, ಅದರಲ್ಲೇ ಕಾಫಿ ನೆಟ್ಟಿದ್ದೇವೆ. ಸೊ ಅಡಿಕೆಗೆ ನೀರೇನೇ ಹಾಕ್ತೇವೋ, ಎಷ್ಟು ಹಾಕ್ತೇವೋ, ಅಷ್ಟು ನೀರು ಕಾಫಿಗೂ ಸಿಗ್ತದೆ, ಕಾಳುಮೆಣಸಿಗೂ ಸಿಗ್ತದೆ. ಯಾವುದಕ್ಕೂ ನಾವು ಪ್ರತ್ಯೇಕತೆ ಮಾಡಲಿಕ್ಕೆ ನಮ್ಮಿಂದ ಅಲ್ಲಿ ಪೂರೈಸದ ಕಾರಣ ನಾವು ಮಾಡಲಿಲ್ಲ. ಸೊ ಕಾಫಿಗೆ ನೀರಾವರಿ ಇಲ್ಲದೆ ಬೆಳೆಸಬೇಕು ಅಂತ ಹೇಳುವಂಥದ್ದು ಪದ್ಧತಿ. ನೀರು ಹಾಕಿ ನಾವು ಬೆಳೆಸ್ತಾ ಹೋದರೆ ಅದರಲ್ಲಿ ಈ ಹಿಂದೆ ಮುಂದೆ ಹೂ ಆಗ್ತಾ ಇರ್ತದೆ ವರ್ಷ ಇಡೀ. ಅದು ಆಗಬಾರ್ದು, ಒಮ್ಮೆಲೆ ಕೊಯ್ಲಿಗೆ ಸಿಗುವುದಿಲ್ಲ, ಒಮ್ಮೆಲೆ ಫಸಲು ಬರೋದಿಲ್ಲ, ಆಗ ಬರ್ತಾ ಇರ್ತದೆ, ಅದೊಂದು ತೊಂದರೆಗಳಾಗಬಹುದು, ಆಗ್ತದೆ, ಅದನ್ನು ನಾವು ಪೂರೈಸಿಕೊಂಡು ಹೋಗಬೇಕು ಅಷ್ಟೇ.
1: ಈಗ ಸದ್ಯದ ಮಟ್ಟಿಗೆ ಒಂದು ಮಾರುಕಟ್ಟೆಯಲ್ಲಿ ಹೇಗೆ ಇದೆ ಕಾಫಿಗೆ ದರ?
0: ಕಾಫಿಗೆ ದರ ಈಗ ಆ ಕಾಫಿ ದರ ನಿರ್ಧಾರ ಆಗುವಂಥದ್ದು, ಅದು 50 kg ಚೀಲಕ್ಕೆ ಇಷ್ಟು ದರ ಅಂತ ಹೇಳಿ ನಿರ್ಧಾರ ಆಗ್ತದೆ. ಸ್ಟ್ಯಾಂಡರ್ಡ್ ಬ್ಯಾಗ್ 50 kg ಇದು ಮಾಡ್ತಾರೆ, ಅದರಲ್ಲಿ ನಮ್ಮ ಅಡಿಕೆಯಲ್ಲಿ 65 kg ಸ್ಟ್ಯಾಂಡರ್ಡ್ ಬ್ಯಾಗ್ ಇರುವ ಹಾಗೆ ಕಾಫಿಯಲ್ಲಿ 50 kg ಅದು. ಸೊ ಆಗ ಕೆಜಿಗೆ ಸಾಧಾರಣ 200-400 ರೂಪಾಯಿ ಇದೆ. ಅರೇಬಿಕಕ್ಕೆ ಕ್ರಯ ಹೆಚ್ಚು ಇರ್ತದೆ, ರೋಬಸ್ಟಕ್ಕೆ ಕ್ರಯ ಕಮ್ಮಿ ಇರ್ತದೆ, ಅದೆರಡು ಸ್ವಲ್ಪ ಡಿಫರೆನ್ಸ್ ಯಾವಾಗಲೂ ಇದ್ದೇ ಇರ್ತದೆ. ಒಂದು ಹೆಚ್ಚು ಕಮ್ಮಿ ಒಂದು 400-500 ರೂಪಾಯಿ ಆಸುಪಾಸಿನಲ್ಲಿ ಇರಬಹುದು.
1: ಸರಿ, ಈಗ ಕಾಫಿ ಬೆಳೆಯ ಬಗ್ಗೆ ಸಮಗ್ರವಾಗಿ ನೀವು ನಮಗೆ ತಿಳಿಸಿದ್ರಿ. ಇನ್ನು ಇತರ ಕೃಷಿಗಳು ಅಂತ ಹೇಳಿದ್ರೆ ನಿಮ್ದು ಅಂದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಗುಡ್ಡದ ಇದರಲ್ಲಿ ಕಾಳುಮೆಣಸು ಗಿಡಗಳನ್ನು ಹಾಕ್ಬೇಕು, ಇದರ ಬಗ್ಗೆ ಹೇಳಿ ಸರ್.
0: ನಮ್ಮ ಮನೆಯ ಹತ್ತಿರದಲ್ಲಿ ಒಂದು ಗುಡ್ಡ ಉಂಟು, ನಮ್ಮ ಮನೆಗೆ ತಾಗಿಕೊಂಡೆ, ಜಮೀನಿನಲ್ಲಿ ಇರುವಂತದ್ದು. ಅದು ಈಗ ಸಹಜ ಅರಣ್ಯ ಬೆಳೆದುಕೊಂಡು ಉಂಟು, ಅದರಲ್ಲಿ ಅಂದರೆ ರಾಮಪತ್ರೆ ಗಿಡಗಳು ಬೆಳೆದುಕೊಂಡು ಉಂಟು ಅಥವಾ ಇತರ ಕಾಡು ಗಿಡಗಳು ಬೆಳೆದುಕೊಂಡು ಉಂಟು. ಅದು ಯಾವುದನ್ನೇ ಗಿಡಗಳನ್ನು ಕೂಡ ಹೆಚ್ಚಿನ ಗಿಡಗಳನ್ನು ಕಡಿಯದೇ ಉಳಿಸಿಕೊಂಡು ಎಲ್ಲೆಲ್ಲಿ ಕಾಡುಗಳು ಅನುಕೂಲಕರವಾಗಿ ನಮಗೆ ಸಿಗ್ತದೋ ಆ ಕಾಡು ಮರಗಳಿಗೆಲ್ಲ ಆ ಮರದ ಸೊಪ್ಪನ್ನು ಸವರಿ ಅದರಲ್ಲಿ ಕಾಳುಮೆಣಸಿನ ಗಿಡವನ್ನು ನೆಟ್ಟು ಬೆಳೆಸಬೇಕು ಹೇಳುವಂಥದ್ದೊಂದು ನಮ್ಮ ಆಸೆ ಉಂಟು. ಯಾಕಂದರೆ ಕೆಳಗೆ ತೋಟದಲ್ಲಿ ನಮಗೆ ಹೊಳೆ ನೀರು, ಮಳೆ ನೀರು ಇತ್ಯಾದಿಗಳಿಂದ ಕಾಳುಮೆಣಸನ್ನು ರಕ್ಷಿಸಿಕೊಳ್ಳಲಿಕ್ಕೆ ತುಂಬ ಕೆಲಸ ಮಾಡಬೇಕಾಗ್ತದೆ. ಇದರಲ್ಲಿ ವಿದೌಟ್ ಇರಿಗೇಷನ್ ಮಾಡಬೇಕು ಅಂತೇಳಿ ನನ್ನ ಕಾನ್ಸೆಪ್ಟ್. ಸಕ್ಸಸ್ ಆದರೆ ಆಗ್ತದೆ, ಆಗಲಿಲ್ಲ ಅಂದರೆ ಹೇಳಿದರೆ ನಮಗೆ ಅದಕ್ಕೆ ನೀರಾವರಿ ಮಾಡುವಂಥ ಅನುಕೂಲತೆ ಉಂಟು, ಬೋರ್ವೆಲ್ ಉಂಟು, ಪಂಪ್ ಉಂಟು, ಅಲ್ಲಿ ಪಕ್ಕದಲ್ಲೇ ಉಂಟು, ಮುಂದೆ ಮಾಡಬಹುದು. ಆದರೆ ನೀರಾವರಿ ಮಾಡದೆ ಬಂದು ಮಾಡಿದರೆ ಏನು ಅಂತ ಹೇಳಿದರೆ ಸ್ವಲ್ಪ ಫಸಲು ಕಮ್ಮಿ ಬಂದಿತ್ತು, ರೋಗಗಳು ಸ್ವಲ್ಪ ಕಮ್ಮಿ ಇರ್ಬೋದು. ಅಂದರೆ ನೀರಾವರಿ ಮಾಡುವ ತಲೆಬಿಸಿ ಇರಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಬೇಕಾದಷ್ಟು ನಮಗೆ ಬೇರೆ ಕಡೆ ಇದೆಲ್ಲ ಇರುವ ಕಾರಣ ಒಂದು ಕಾನ್ಸೆಪ್ಟ್ನಲ್ಲಿ ಹೋಗುದು ಅವಶ್ಯಕತೆ ಬಿದ್ದರೆ ಮತ್ತೆ ನೀರಾವರಿ ವ್ಯವಸ್ಥೆ ಮಾಡಬಹುದು.
1: ನೀವು ಆರಂಭದಲ್ಲಿ ಹೇಳಿದ್ರೆ ಜಾಯಿಕಾಯಿ ಗಿಡಗಳನ್ನು ಸಹ ಈ ಬಾರಿ ನೆಡಬೇಕು ಅಂತ, ಇದರ ತಯಾರಿಯಾಗಲಿ ಏನೇನು ಯೋಜನೆಗಳನ್ನು ಮಾಡಿದ್ದೀರಿ ಇದನ್ನು ತಿಳಿಸಿ.
0: ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇದ್ರೆ, ಅಡಿಕೆ ಮಾತ್ರ ಇದ್ರೆ ಅಥವಾ ಇನ್ನೇನೋ ಒಂದು ಬೆಳೆ ಮಾತ್ರ ಇದ್ರೆ, ಆ ಬೆಳೆ ಕೈ ಕೊಟ್ಟಾಗ ಅಥವಾ ಮಾರುಕಟ್ಟೆಯಲ್ಲಿ ಬೆಲೆ ಕೈ ಕೊಟ್ಟಾಗ ನಾವು ಸೋತೋಗ್ತೇವೆ. ಸೊ ನಮಗೆ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ನಾವು ನಮ್ಮ ಕೃಷಿಯಲ್ಲಿ ಕ್ರಿಯೇಟ್ ಮಾಡಬೇಕು. ಅದನ್ನೇ ಸಮಗ್ರ ಕೃಷಿ ಅಂತ ಹೇಳುವಂಥದ್ದು, ಅದುವೆ ಬೇರೆ ಬೇರೆ ಬೇರೆ ಬೇರೆ ವೆರೈಟಿಯ ಕೃಷಿ ಉತ್ಪನ್ನಗಳನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು. ಆ ದೃಷ್ಟಿಯಲ್ಲಿ ನಾವೀಗ ನನ್ನ ಮಗನ ಒತ್ತಾಸೆಯಿಂದ ಜಾಯಿಕಾಯಿ ನೆಡಬೇಕು ಅಂತೇಳಿ ಅವನೊಂದು ಯೋಚನೆಯಲ್ಲಿದ್ದಾನೆ. ಸೊ ಆ ಯೋಚನೆಯಲ್ಲಿ ಈಗ ಅವನ ಸುಪರ್ಧಿಯಲ್ಲಿ ಆ ಜಾಯಿಕಾಯಿಯ ಕೆಲಸಗಳನ್ನು ಮಾಡುವಂಥ ಒಂದು 200

ಮತ್ತು ಜಾಯಿಕಾಯಿ ನಾವು ಕೀನಾಟುಕರ ವೆರೈಟಿಯದ್ದು ತಂದಿದ್ದೇವೆ. ನೆಲ್ಲಿಯಾಡಿಯಲ್ಲಿ ಕೀನಾಟುಕರ ನರ್ಸರಿ ಇದೆ, ಕೀನಾಟುಕರ ಅಂದರೆ ಒಂದು ಊರಿನ ಹೆಸರು, ಅವರು ಕೀನಾಟುಕರ ನರ್ಸರಿ ಅಂತ ಹೇಳ್ತಾರೆ. ಅದು ಇರೋದ್ರಲ್ಲಿ ಬೆಸ್ಟ್ ವೆರೈಟಿ ಅಂತೇಳಿ ಲೆಕ್ಕ. ಪ್ರಸ್ತುತ ಸ್ವಲ್ಪ ಗಿಡಕ್ಕೆ 400 ರೂಪಾಯಿ ಕ್ರಯ ಉಂಟು, ಅಂದರೆ ಗಿಡ ಪ್ರೊಡಕ್ಷನ್ ಮಾಡಲಿಕ್ಕೆ ಅದಕ್ಕೆಷ್ಟು ಕೆಲಸಗಳು, ಕಷ್ಟಗಳು, ಸಮಯ, ಶ್ರಮ ಎಲ್ಲವೂ ಆಗ್ತದೆ. ಹಾಗಾಗಿ ಸ್ವಲ್ಪ ಕ್ರಯ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತದೆ. ಸ್ಟಿಲ್ ಅಷ್ಟಾದರೂ ಕೂಡ ನಾವು ಆ ಗಿಡಗಳನ್ನು ತಂದು ನೆಟ್ಟಾಗ ಈ ಜಾಯಿಕಾಯಿ ಮರಕ್ಕೂ ಹೆಚ್ಚು ಕಮ್ಮಿ 100 ವರ್ಷಕ್ಕಿಂತ ಹೆಚ್ಚು ಆಯುಷ್ಯಗಳುಂಟು. ಒಂದು ಒಳ್ಳೆ ರೇಟ್ ಉಂಟು. ಜಾಯಿ ಪತ್ರಿಗೆ 1200 ರೂಪಾಯಿಯಿಂದ ಮೇಲ್ಪಟ್ಟು ಒಂದು ಕೆ ಜಿಗೆ ಕ್ರಯ. ಜಾಯಿಕಾಯಿಗೆ ಸಾಧಾರಣ 400-600 ರೂಪಾಯಿಯ ಆಸುಪಾಸಿನಲ್ಲಿ ಅದರ ಕ್ರಯವೂ ಉಂಟು. ಸೊ ಜಾಯಿಕಾಯಿಯನ್ನು ಬೆಳೆಸಿದರೆ ನಮಗೆ ಅದರಲ್ಲಿ ಒಂದು ಕನ್ಸಿಡರೇಬಲ್ ಇನ್ಕಮ್ ಮಾಡಬಹುದು ಹೇಳುವ ಒಂದು ಅಭಿಪ್ರಾಯ ಬಂತು. ಸೊ ಹಾಗಾಗಿ ಈ ಜಾಯಿಕಾಯಿಗೆ ಯಾವುದೇ ರೋಗ ಇಲ್ಲ, ಅದನ್ನು ಮಂಗಗಳು ತಿನ್ನುವುದಿಲ್ಲ, ಹಕ್ಕಿಗಳು ತಿನ್ನುವುದಿಲ್ಲ, ಏನೂ ತೊಂದರೆ ಇಲ್ಲ. ನಾವು ಸರಿಯಾಗಿ ಗೊಬ್ಬರ ಇತ್ಯಾದಿ, ನೀರು ಇತ್ಯಾದಿ ಕೊಟ್ಟು ಬೆಳೆಸಿದರೆ ಅದರಲ್ಲಿ ಅತ್ಯುತ್ತಮ ಬೆಳೆ ಪಡೆದರೆ ಒಣಗಿಸಲಿಕ್ಕೆ ಮಾತ್ರ ಸ್ವಲ್ಪ ಶ್ರಮ ಪಡಬೇಕಾಗಬಹುದು, ಅಥವಾ ಡ್ರೈಯರ್ನ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಜೂನ್

0: ಸೊ ಹಾಗಾಗಿ ಈ ಜಾಯಿಕಾಯಿಗೆ ಯಾವುದೇ ರೋಗ ಇಲ್ಲ, ಅದನ್ನು ಮಂಗಗಳು ತಿನ್ನುವುದಿಲ್ಲ, ಹಕ್ಕಿಗಳು ತಿನ್ನುವುದಿಲ್ಲ, ಏನೂ ತೊಂದರೆ ಇಲ್ಲ. ನಾವು ಸರಿಯಾಗಿ ಗೊಬ್ಬರ ಇತ್ಯಾದಿ ನೀರು ಇತ್ಯಾದಿ ಕೊಟ್ಟು ಬೆಳೆಸಿದರೆ ಅದರಲ್ಲಿ ಅತ್ಯುತ್ತಮ ಬೆಳೆ ಪಡೆದರೆ ಒಣಗಿಸಲಿಕ್ಕೆ ಮಾತ್ರ ಸ್ವಲ್ಪ ಶ್ರಮ ಪಡಬೇಕಾಗಬಹುದು, ಅಥವಾ ಡ್ರೈಯರ್ನ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಜೂನ್ ತಿಂಗಳಲ್ಲಿ ಮಳೆಗಾಲ ಶುರು ಆದಮೇಲೆ ಹಣ್ಣಾಗಿ ಅದು ಪತ್ರೆ ಸಿಗ್ತದೆ. ಹಾಗಾಗಿ ಅದಕ್ಕೆ ಯಾವುದೇ ಕೃಷಿಗಾದ ಅದಕ್ಕೆ ಪೂರಕ ಚಟುವಟಿಕೆಗಳನ್ನು ನಾವು ಮುಂದೆ ಮುಂದೆ ಮಾಡ್ತಾ ಹೋಗಬೇಕಾಗ್ತದೆ, ವ್ಯವಸ್ಥೆಗಳನ್ನು ಮಾಡಬೇಕು, ಹಾಗೆ ಮಾಡ್ತಾ ಹೋಗಬೇಕು, ಹಾಗೆ ಜಾಯಿಕಾಯಿ ನೆಡ್ತಾ ಇದ್ದೇವೆ.
1: ಸರಿ, ಈಗ ಅಂದರೆ ನಿಮಗೆ ಬಹುಶಃ ನೀರಿನ ಅಭಾವ ಆಗಲಿಕ್ಕಿಲ್ಲ, ಕುಮಾರಧಾರದ ತಟ್ಟ ಅಂತ ಹೇಳಿದರೆ, ಆದರೂ ಪ್ರತಿಯೊಬ್ಬ ಈಗ ಕೃಷಿಕನು ಯೋಚಿಸುವಂತಹ ಸಮಯ ಮಳೆ ಕೊರತೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ನೀರಿನ ಸಂರಕ್ಷಣೆಯ ಬಗ್ಗೆ ಏನಾದರೂ ಚಟುವಟಿಕೆಗಳನ್ನು ಅಥವಾ ಯೋಜನೆಗಳನ್ನು ಮಾಡಿಕೊಂಡಿದ್ದೀರಾ, ಇದರ ಬಗ್ಗೆ ಹೇಳಿ ಸರ್.
0: ಹೌದು, ಒಂದಷ್ಟು ನಮ್ಮ ಸೀಮಿತ ಅವಕಾಶದಲ್ಲಿ ಮಾಡಿಕೊಂಡಿದ್ದೇವೆ. ಹಸಿರೇ ಉಸಿರು ಅಂತ ಹೇಳ್ತಾರೆ, ಹಸಿರಿಗೆ ನೀರೇ ಉಸಿರು. ಹಸಿರು ಉಳಿಬೇಕಾದ್ರೆ ನೀರು ಬೇಕು. ಯಾವುದೇ ಕೃಷಿ ಯಶಸ್ವಿಯಾಗಬೇಕಾದ್ರೆ ನೀರು ಅತ್ಯಂತ ಅವಶ್ಯಕವಾದ್ದು. ನೀರು ಸಿಕ್ಕಿದ್ರೆ ಮಾತ್ರ ಕೃಷಿ ಯಶಸ್ವಿ ಆಯಿತು ಅಂತ ಹೇಳಬಹುದು. ಹಾಗಾಗಿ ನಮ್ಮಲ್ಲಿ ನಾವು ಕುಮಾರಧಾರ ನದಿ ಪ್ರದೇಶದಲ್ಲಿ ಇರುವ ಕಾರಣ ಈಗಾಗಲೇ ಇರುವಂತಹ ಕೃಷಿಗಳಿಗೆ ನಮಗೆ ನೀರು ವರವೂ ಹೌದು, ಶಾಪವೂ ಹೌದು.
1: ಮಳೆಗಾಲದಲ್ಲಿ
0: ಹೌದು, ನಮಗೆ 8-10 ತಿಂಗಳು ಆ ನೀರು ವರವೇ. ಕುಮಾರಧಾರ ನದಿಯಿಂದ ಬರುವ ಅದ್ಭುತವಾದಂಥ ಪಶ್ಚಿಮಘಟ್ಟದಿಂದ ಬರುವಂಥ ನೀರು ಆ ನದಿ ಯಾವತ್ತೂ ಬತ್ತುವುದಿಲ್ಲ. ಹೌದು, ಆ ನೀರನ್ನೇ ನಾವು ಕೃಷಿಗೆ ಸಂಪೂರ್ಣ ಉಪಯೋಗಿಸುವಂಥದ್ದು. ಅದು ಬೇಸಿಗೆ ಕಾಲದಲ್ಲಿ ಇಡೀ ನಮಗೆ ನೀರಿನ ಲಭ್ಯತೆ ಬೇಕಾದಷ್ಟು ಉಂಟು, ಏನೂ ತೊಂದರೆ ಇಲ್ಲ.
1: ಆದರೆ ಒಬ್ಬರು ಕೃಷಿಕರಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಹೌದು ಸಂರಕ್ಷಿಸುವುದು, ಈ ನಿಟ್ಟಿನಲ್ಲಿ ತಮ್ಮ ಯೋಚನೆಗಳು ಯೋಜನೆಗಳು.
0: ಹೌದು, ನಾವು ಮೊದಲು ಸ್ಪ್ರಿಂಕ್ಲರ್ ಇರಿಗೇಷನ್ ತೋಟಕ್ಕೆ ಇದ್ದಾಗ ಏನು ಹೇಳಿದ್ರೆ ಹಳೆ ಕಾಲದ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಪಂಪ್ ರನ್ ಆಗ್ತಿತ್ತು, ಯಾವಾಗಲೂ ಪುರುಸುತ್ತಿರುವಾಗ ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ತಿದ್ದೆವು, ನೀರು ತುಂಬಾ ಬಳಕೆ ಆಗ್ತಿತ್ತು. ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ 2 ವರ್ಷದ ಹಿಂದೆ ತೋಟದ ಎಲ್ಲಾ ನೀರಾವರಿ ಪೈಪ್ಗಳನ್ನು ತೆಗೆದು ಅದನ್ನು ಹೊಸತಾಗಿ ಪುನಃ ರೀಇನ್ಸ್ಟಾಲ್ ಮಾಡಿ ಗೇಟ್ ವಾಲ್ ಸಿಸ್ಟಮ್ಸ್ ಮಾಡಿದ್ದೇವೆ. ಈಗ ಪ್ರತಿ ಒಂದು ಪ್ಲಾಟಿಗೆ ನಾವು ಕೇವಲ ವಾರದಲ್ಲಿ 2 ಗಂಟೆ ಮಾತ್ರ ಸ್ಪ್ರಿಂಕ್ಲರ್ ಹಾಕ್ತೇವೆ. ಆಟೋಮೇಷನ್ ಮಾಡುವಂತ ಅವಕಾಶ ನಮಗಿಲ್ಲ, ನೆರೆ ನೀರು ಬರುವ ಕಾರಣ ಆಟೋಮೇಷನ್ ಗೇಟ್ ವಾಲ್ಗಳು ಇತ್ಯಾದಿ ನೆರೆಯಲ್ಲಿ ಮುಳುಗುವಂತ ಸಂಭವ ಇರುವ ಕಾರಣ ಆಟೋಮೇಷನ್ ಮಾಡಲಿಲ್ಲ, ಮ್ಯಾನ್ವಲ್ಲಿ ಮಾಡ್ತೇವೆ. ಪರವಾಗಿಲ್ಲ, ಸಾಕಾಗ್ತದೆ ನಮಗೆ. ಅದಕ್ಕೆ ಅದೂ ಅಲ್ಲದೆ ನಮಗೆ 2 ಬೋರ್ವೆಲ್ ಉಂಟು, ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಕೊರೆಸಿದ ಬೋರ್ವೆಲ್, ಯಾಕಂದ್ರೆ ಅಡಿಷನಲ್ ಸೋರ್ಸ್ ಇರಲಿ ಹೇಳುವ ದೃಷ್ಟಿಯಲ್ಲಿ ಮಾಡಿದ ಬೋರ್ವೆಲ್. ಆ 2 ಬೋರ್ವೆಲ್ಗಳಿಗೆ ನಾವು ಪಂಪ್ ಇಳಿಸಿ ನೀರು ಲಿಫ್ಟ್ ಮಾಡೋದಕ್ಕಿಂತ ಮೊದಲೇ ಅದಕ್ಕೆ ಜಲ ಮರುಪೂರಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ವೈಜ್ಞಾನಿಕವಾಗಿ ಮಾಡಿದ್ದೇವೆ. 7 ಫೀಟು ಹೊಂಡ ತೆಗೆದು ಅದಕ್ಕೆ ರಿಂಗ್ ಹಾಕಿ ಅಡಿಯಲ್ಲಿ ಬೆಡ್ ಮಾಡಿ ಅದಕ್ಕೆ ಕೇಸಿಂಗ್ ಪೈಪ್ಗೆ ತೂತು ಮಾಡಿ ಮೆಷ್ಗಳನ್ನು ಹಾಕಿ ಇದೆಲ್ಲ ಮಾಡಿದ್ದೇವೆ. ನಮ್ಮ ಮನೆಯ ಮಾಡಿನಲ್ಲಿ ಬರುವಂತಹ ಇಡೀ ಮಳೆಗಾಲದ ಸಂಪೂರ್ಣ ನೀರು ಕೂಡ ಈ 2 ಬೋರ್ವೆಲ್ಗಳಿಗೆ, ಮನೆಯ ಅಕ್ಕಪಕ್ಕದಲ್ಲಿರುವ 2 ಬೋರ್ವೆಲ್ಗಳಿಗೆ ಕುಡಿಸಲ್ಪಡ್ತದೆ. ಇಡೀ ಮಳೆಗಾಲ ಅದು ಬೋರ್ವೆಲ್ಗಳು ಕುಡಿತವೆ, ಯಾಕಂದ್ರೆ ನಮಗೆ ನೀರು ಕಮ್ಮಿಯಾಗಿದೆ ಹೇಳುವ ದೃಷ್ಟಿಯಲ್ಲಿ ನಾವು ಅದಕ್ಕೆ ನೀರು ಕುಡಿಸುವುದಲ್ಲ. ಅದೊಂದು ಪದ್ಧತಿ, ಆ ನೀರು ಉಳಿಸಬೇಕು, ಮುಂದಿನ ಜನರೇಷನ್ ಸಿಗಬೇಕು, ಅಂತರ್ಜಲ ವೃದ್ಧಿ ಆಗಬೇಕು ಅಂತೇಳಿ. ಆದರೆ ನಾವಿರುವ ಭೂಮಿಯಲ್ಲಿ ನಮಗೆ ಅಂತರ್ಜಲ ವೃದ್ಧಿ ಆಗದೇ ಇದ್ರೂ ಕೂಡ ನಮಗೆ ನೀರು ತೊಂದರೆಗೆ ಏನೂ ಆಗಲಿಲ್ಲ. ಕುಮಾರಧಾರ ನದಿಯಲ್ಲಿ ನೀರುಂಟು, ಆದರೆ ಅದೊಂದು ಸಾಮಾಜಿಕ ಜವಾಬ್ದಾರಿ. ನಾವು ಮುಂದಿನ ಜನರೇಷನ್ಗೆ ಅಂತ ತಿಳಿಸಿಕೊಡಬೇಕು, ನಾನು ಮಾಡಿದ್ದೇನೆ, ನನಗೆ ಅವಶ್ಯಕತೆ ಇದ್ದರೂ ಮಾಡಿದ್ದೇನೆ, ನೀವು ಮಾಡಿ ಅಂತೇಳಿ ಇತರರಿಗೂ ತಿಳಿಸಲಿಕ್ಕೆ ಒಂದು ಮಾದರಿಯಾಗಿ ಇರುತ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮನಸ್ಸಂತೋಷಕ್ಕೆ ಆಗ್ತದೆ, ನಾನು ನೀರು ಅದನ್ನು ಮರುಪೂರ್ಣ ಮಾಡ್ತಾ ಇದ್ದೇನೆ ಅಂತೇಳಿ. ಇದೇ ರೀತಿ ಮನೆಯ ಬಾವಿಗೂ ನಾವು ನೀರು ಮರುಪೂರ್ಣ ಮಾಡ್ತೇವೆ. ಮನೆಯ ಬಾವಿಗೂ ನಾವು ಅಡ್ಡ ಬೋರ್ಗಳನ್ನು ಹಾಕಿದ್ದೇವೆ, ಅದರಲ್ಲಿ ಮನೆಗೆ ನೀರು ಸಾಕಷ್ಟು ಬರ್ತದೆ, ಬಾವಿ ನೀರನ್ನೇ ಮನೆಗೆ ಉಪಯೋಗ ಮಾಡ್ತೇವೆ. ಹಾಗೆ ನೀರಿಗೆ ನಮಗೇನು ಎಲ್ಲಿಯೂ ಸಮಸ್ಯೆ ಆಗಲಿಲ್ಲ. ನಮಗೆ ಮಳೆಗಾಲದಲ್ಲಿ ನೀರೇ ಸಮಸ್ಯೆ, ಅಂದರೆ ನೀರಿಂದಾಗಿ ನಮಗೆಲ್ಲ ಕಷ್ಟ ಆಗುವಂಥದ್ದು. ಮಳೆಗಾಲದ 2-4 ತಿಂಗಳು ಭಾಳ ಕಷ್ಟ ಆಗ್ತದೆ, ಅದು ಬಿಟ್ಟರೆ ನೀರಿಂದಾಗಿ ಏನು ನಮಗೆ ತೊಂದರೆ ಇಲ್ಲ.
1: ಈಗ ಈ ಕೃಷಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಯೋಜನೆಗಳು, ಸವಲತ್ತುಗಳು, ಇದರ ಬಗ್ಗೆ ನೀವು ಫಲಾನುಭವಿಗಳ ಇದರ ಬಗ್ಗೆ ಮಾಹಿತಿಗಳು ನಮ್ಮ ರೈತ ಮಿತ್ರರಿಗೆ ತಿಳಿಸಬಹುದಾ?
0: ಹಾಂ, ಒಳ್ಳೆಯ ವಿಷಯವೇ ಅದು. ಸರ್ಕಾರದಿಂದ ಸಹಾಯಧನಗಳು ಬಹಳಷ್ಟು ಉಂಟು. ಈ ಮೊದಲು ನಾನು ಅಡಿಕೆ ಸುಲಿಯುವ ಯಂತ್ರ ತಗೊಂಡಿದ್ದೆ, ಅದು ಹೆಚ್ಚು ಕಮ್ಮಿ ಒಂದು 3-3.5 ಲಕ್ಷ ಕ್ರಯ ಇತ್ತು ಅದಕ್ಕೆ. ಆಗ ನನಗೆ 50% ಸಬ್ಸಿಡಿ ಕರ್ನಾಟಕ ಸರ್ಕಾರದಿಂದ ಸಿಕ್ಕಿದೆ, ನಾನು ಅದನ್ನು ಕ್ಲೇಮ್ ಮಾಡಿದ್ದೇನೆ. ಈಗ ಹುಲ್ಲು ತೆಗೆಯುವಂಥ ಯಂತ್ರಗಳು, ವೀಡ್ ಕಟ್ಟರ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಸಬ್ಸಿಡಿ ಇದೆ. ಏಣಿಗೆ ಸಬ್ಸಿಡಿ ಇದೆ, ಕಾಳು ಮೆಣಸು ಕೊಯ್ಯುವಂಥ ಏಣಿಗಳಿಗೆ ಸಬ್ಸಿಡಿ ಇದೆ. ಇದನ್ನೆಲ್ಲ ಕ್ಲೇಮ್ ಮಾಡಬಹುದು. ಒಂದಷ್ಟು ಸಬ್ಸಿಡಿ ನಾನು ತಗೊಂಡಿದ್ದೇನೆ. ಸಬ್ಸಿಡಿ ತಗೊಂಡಾಗ ನಮಗೆ ಅದು ಬಹಳ ಪೂರಕವಾಗಿ ಒಳ್ಳೆಯ ಚಟುವಟಿಕೆ ಮಾಡಲಿಕ್ಕೆ ಉತ್ತೇಜನ ಸಿಗ್ತದೆ, ಸರ್ಕಾರದಿಂದ ಒಳ್ಳೆಯ ಸಪೋರ್ಟ್ ಸಿಗ್ತದೆ ಅದು ಖಂಡಿತ. ಇನ್ನು ಮಾಹಿತಿ ಹೇಳುವುದಿದ್ದರೆ, ಕೃಷಿ ಹೊಂಡಕ್ಕೆ ಸಬ್ಸಿಡಿ ಕೊಡ್ತಾರೆ. ನಮಗೆ ಮಳೆಗಾಲದಲ್ಲಿ ಬರುವ ಮಳೆಯನ್ನು ಅದನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಬೇಸಿಗೆಯಲ್ಲಿ ಬಳಸುವ ಹಾಗೆ ಮಾಡುವಂಥ ಕೃಷಿ ಹೊಂಡಗಳು, ಅದಕ್ಕೆ ಟರ್ಪಲ್ಗಳು, ಸೋಲಾರ್ ಟರ್ಪಲ್ಗಳು, ಡ್ರೈಯಿಂಗ್ ಟರ್ಪಲ್ಗಳು, ಅಂದರೆ ಕಾಳುಮೆಣಸು ಕೊಯ್ದು ನೆಲದಲ್ಲಿ ಹಾಕಿ ಒಣಗಿಸಲಿಕ್ಕೆ, ಅದಕ್ಕೆ ಕೃಷಿ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಸಬ್ಸಿಡಿ, ತೋಟಗಾರಿಕೆ ಇಲಾಖೆಯಿಂದ ಸಿಗ್ತದೆ. ಇದನ್ನೆಲ್ಲ ನಾವು ಕ್ಲೇಮ್ ಮಾಡಿಕೊಳ್ಬಹುದು, ಮಾಡಿದ್ದೇನೆ, ಕ್ಲೇಮ್ ಮಾಡಿದ್ದೇನೆ.
1: ಈಗ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಕೃಷಿಯನ್ನು ನೀವು ಮಾಡ್ತಾ ಇರುವಾಗ ನಮ್ಮೊಂದು ಅಡಿಕೆ ಬೆಳೆಗೆ ಒಂದು ಪರ್ಯಾಯ ಯೋಚನೆಯ ಸಂದರ್ಭದಲ್ಲಿ ಏನು ಹೇಳಿಕೆ ಬಯಸ್ತೀರಿ?
0: ಇದು ಸ್ವಲ್ಪ ನೀವು ಒಂದು ಸ್ವಲ್ಪ ತಮಾಷೆಯಾಗಿ ತಗೊಳ್ಬೇಕಿದನ್ನು. ದೊಡ್ಡ

0: ಮಟ್ಟಿನ ಕೃಷಿ ಅಂತ ಹೇಳಿದ್ರಿ ನೀವು. ಇಲ್ಲೊಂದು 15-20 ಎಕರೆ ಜಮೀನು ಇದ್ರೆ ಅದು ಅದಕ್ಕಿಂತ ಕಮ್ಮಿ ಇರುವವರೆಗೆ ದೊಡ್ಡ ಮಟ್ಟಿನ ಕೃಷಿ ಅಂತ ಕಂಡಿತ್ತು. ನಮ್ಮಿಂದ ಹೆಚ್ಚಿರುವವರು ಎಷ್ಟೋ ಜನ ಇದ್ದಾರೆ. ಆಗ ನಾವು ಬಹಳ ನಾವೊಂದು ಬಿಂದುಗಳು ಮಾತ್ರ ಈ ಸಮಾಜದಲ್ಲಿ ಸಣ್ಣ ಕೃಷಿಕರು ಅಂತ ಹೇಳಿ ಕನ್ಸಿಡರ್ ಆಗ್ತೇವೆ. ಸೊ ನಾವು ಯಾರು ಕೂಡ ದೊಡ್ಡ ಮಟ್ಟದ ಕೃಷಿಕರಲ್ಲ. ಈಗ 2 ಎಕರೆ ಇರಲಿ, 1 ಎಕರೆ ಇರಲಿ, 10 ಇರಲಿ, 20 ಇರಲಿ, 1,000 ಇರಲಿ, ಅಷ್ಟರಲ್ಲಿ ನಾವು ಏನು ಮಾಡಿದ್ದೇವೆ, ಹೇಗೆ ಮಾಡಿದ್ದೇವೆ, ಅದು ಗಣನೆಗೆ ಬರಬೇಕಾದಂಥದ್ದು. ಸೊ ಹಾಗಾಗಿ ಸಣ್ಣವರು ದೊಡ್ಡವರು ಅಂತೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಎಷ್ಟು ನೀವು ಬಳಸಿದ್ದೀರಿ ನಿಮ್ಮ ಜಮೀನನ್ನು, ಎಷ್ಟು ಬೆಳೆ ತೆಗಿತೀರಿ, ಯಾವ ರೀತಿ ನೀವು ಬೆಳೆ ಮಾಡಿದ್ದೀರಿ ಅಂತ ಹೇಳಿ ನಾವು ಗಣನೆಗೆ ತಗೊಳ್ಳುವ. ಈಗ ನನಗೆ ಏನು ಅಂತೇಳಿದರೆ, ನನ್ನ ಹಿರಿಯರಿಂದ ಬಂದಂಥ ಕೃಷಿ ಭೂಮಿ ಅದನ್ನು ನಾನೀಗ 3ನೇ ತಲೆಮಾರಿನವು, ನನ್ನ ಮಗ 4ನೇ ತಲೆಮಾರು. ಇದರಲ್ಲಿ ಅದೃಷ್ಟ ಏನು ಅಂತ ಹೇಳಿದರೆ, ನನಗೆ ಬಹುಶಃ ಈ ಅದೃಷ್ಟ ಸಿಕ್ಕಿದೆ, ಹಲವರಿಗೆ ಸಿಕ್ಕಿರಬಹುದು, ಎಲ್ಲರಿಗೂ ಸಿಗಬೇಕು ಅಂತೇಳಿ ಬಯಸುವವರು ನಾವು. ಮುಂದಿನ ತಲೆಮಾರಿನವರು ಬೇರೆ ಉದ್ಯೋಗ ಕಲಿತರು ಅಥವಾ ಬೇರೆ ಉದ್ಯೋಗಕ್ಕೆ ಹೋದರು, ಎಷ್ಟೇ ಅವರಿಗೆ ಶೈಕ್ಷಣಿಕವಾಗಿ ಅವರು ಎಷ್ಟೇ ಕಲಿತರೂ ಕೂಡ ಒಂದಲ್ಲ ಒಂದಿನ ಮರಳಿ ಮಣ್ಣಿಗೆ ಬಂದರೆ ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ನಾನು ಆಫ್ಟರ್ ಗ್ರ್ಯಾಜುಯೇಷನ್ ನನ್ನ ಕೃಷಿಗೆ ಸಂಪೂರ್ಣವಾಗಿ ನಿಂತವ. ಈಗ ನನ್ನ ಮಗನು ನನ್ನ ಹಾದಿಯನ್ನೇ ತುಳಿದಿದ್ದಾನೆ. ಅದೃಷ್ಟವಶಾತ್ ನಮಗೆ ನಮ್ಮ ಸೊಸೆಯು ಕೂಡ ಹಾಗೆ ಒಳ್ಳೆ ಸಿಕ್ಕಿದ್ದಾಳೆ. ಇತ್ತೀಚೆಗೆ ಏಪ್ರಿಲ್ ತಿಂಗಳಲ್ಲಿ ಅವಳಿ ಮಗನಿಗೆ ಮದುವೆ ಆಯಿತು. ಅವಳು ಸಂಪೂರ್ಣ ಪೇಟೆಯಲ್ಲಿಯೇ ಹುಟ್ಟಿ ಬೆಳೆದು ಕೃಷಿಯವನನ್ನೇ, ಕೃಷಿ ಮಾಡುವವನನ್ನೇ ನಾನು ಒಪ್ಪಿ ಮದುವೆ ಆಗಿ ಬರ್ತೇನೆ ಅಂತೇಳಿ ಬಂದವಳು. ಮಗ ಸೊಸೆ ಇಬ್ಬರು ಕೂಡ ಕೃಷಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಈಗ ಮಳೆಗಾಲದಲ್ಲಿ ನಮ್ಮ ಅಂಗಳ ಸಂಪೂರ್ಣ ಖಾಲಿ ಇರ್ತದೆ, ಅದರಲ್ಲಿ ಸ್ವಲ್ಪ ವಾಣಿಜ್ಯಿಕವಾಗಿ ಬೆಂಡೆ ಕೃಷಿಯನ್ನು ಅವರಿಬ್ಬರು ಮಾಡ್ತಾ ಇದ್ದಾರೆ. ಹೀಗೆ ಅವರವರು ಸಣ್ಣ ಸಣ್ಣ ಪುಟ್ಟ ತೊಡಗಿಸಿಕೊಂಡು ಹೋದರೆ ಮುಂದಿನ ತಲೆಮಾರಿನವರಿಗೆ ಅದರಲ್ಲಿ ಬಹಳ ಆಸಕ್ತಿ ಮೂಡಬೇಕು, ಮೂಡುವಾಗಿ ನಾವು ಮಾಡಬೇಕು, ಅಥವಾ ಸರ್ಕಾರವು ಅದಕ್ಕೆ ಸಪೋರ್ಟ್ ಕೊಡ್ತದೆ, ಬಯಸ್ತದೆ. ನಗರೀಕರಣದ ಜೊತೆಯಲ್ಲಿ ನಾವು ನಗರದ ಹಿಂದೆ ಓಡೋದಕ್ಕಿಂತ ಹಳ್ಳಿಯಲ್ಲಿ ಎಲ್ಲ ನಮಗೆ ಬೇಕಾದಂಥ ಫೆಸಿಲಿಟೀಸ್ಗಳು ಈಗ ಉಂಟು. ಏನುಂಟು, ಏನಿಲ್ಲ, ಏನಿಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ನಮ್ಮಲ್ಲಿ ಉಂಟು. ಹಳ್ಳಿಗೆ ಏನೂ ಕೊರತೆ ಇಲ್ಲ, ಬರಬೇಕಾದ ಮನಸ್ಸು ಮಾತ್ರ ಇಲ್ಲ. ಹಾಗಾಗಿ ಯುವಕರು ಆದಷ್ಟು ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಿರಿಯರ ಜೊತೆಯಲ್ಲಿ ಕೈಜೋಡಿಸಬೇಕು, ಅಥವಾ ಸಾಧ್ಯ ಆದರೆ ಹೊಸ ಕೃಷಿ ಭೂಮಿಗಳನ್ನು ತಗೊಂಡು ಕೃಷಿ ಮಾಡುವಂಥದ್ರ ಬಗ್ಗೆ ಬರಬೇಕು. ಇದಕ್ಕೆ ಹೇಳುದು ನಮ್ಮ ಒಂದು ಭಾವನೆ.
1: ಈಗ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬೋದಾ?
0: ನನ್ನ ಸಂಪರ್ಕ ಸಂಖ್ಯೆ 7892957356.
1: ಸರಿ ಅರವಿಂದ ಎಂ ಮುಳ್ಳಂಗುಚ್ಚಿಯವರೇ, ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆಯನ್ನು ಹಾಗೂ ಇತರ ಕೃಷಿಗಳನ್ನು ತಮ್ಮ ತೋಟದಲ್ಲಿ ಮಾಡ್ತಾ ಒಂದು ಸಂಪದ್ಭರಿತವಾದಂತಹ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ನಮ್ಮ ರೈತ ಮಿತ್ರರ ಜೊತೆ ಬಹಳಷ್ಟು ಸಮಗ್ರವಾಗಿ ಇದರ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು.
0: ನನ್ನ ಸೀಮಿತ ತಿಳುವಳಿಕೆ ಪ್ರಕಾರ ಏನು ತಿಳಿದಿದೋ ಅದನ್ನು ಹೇಳಿದ್ದೇನೆ. ಎಲ್ಲ ಕೃಷಿಕರು ಕೃಷಿಯನ್ನು ಇನ್ನಷ್ಟು ಉತ್ತಮಪಡಿಸಬೇಕು ಅಂತ ಹೇಳ್ತಾ ನಮಸ್ಕಾರ ಹೇಳ್ತೇನೆ.
2: ಇದುವರೆಗೆ ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆ ಈ ವಿಚಾರದ ಕುರಿತು ಅರವಿಂದ ಎಂ ಮುಳ್ಳಂಕುಚ್ಚಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
1: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
2: जन जन का रखे ध्यान, टीबी मुक्त भारत अभियान।
0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: मैसूर सैंडल
4: नोडु, इदे नन फेवरेट सोप। मैसूर सैंडल कॉन्फिडेंस कोडुवा एकैक साबूनु। मैसूर सैंडल सोप।
5: ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 28,000 ರೂಪಾಯಿಗಳು, 2ನೇ ವರ್ಗ 1,000 22,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 5,500 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳು, ಐಆರ್ 8 ಕ್ವಿಂಟಾಲಿಗೆ 3,800 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 17,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು, ಹಾಗೂ ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಇದೀಗ ರೈಸ್ ಬಾಲೆಖಾನ್ ಮತ್ತು ಹಫೀಜ್ ಬಾಲೆಖಾನ್ ಅವರ ಧ್ವನಿಯಲ್ಲಿ ಕೇಳಿ ಬಸವಣ್ಣನವರ ಒಂದು ವಚನ.

ರೈಸ್ ಬಾಲೇಖಾನ್ ಮತ್ತು ಹಫೀಜ್ ಬಾಲೇಖಾನ್ ಹಾಡಿರುವ ಬಸವಣ್ಣನವರ ವಚನವನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಸಮಯವಾಗುತ್ತಲಿದೆ 7:34. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ

0: ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ಧಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ

0: ಕಾಂಚನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೊ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ರಜನಿಗಂಧ ಪೂಲ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಯೋಗೇಶ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಲೀಲ್ ಚೌಧರಿ.

ಮುಖೇಶ್, ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿರುವ ರೋಟಿ ಕಬಡಾ ಆರ್ ಮಕ್ಕನ್ ಚಿತ್ರದ ಗೀತೆ. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಪ್ರಿಯ ಕೇಳುಗರೇ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:30 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಎಂಬ ವಾಟ್ಸ್ಆ್ಯಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಕೊಳಲು ವಾದನ, ಬಳಿಕ ದೇವರ ನಾಮಗಳು, ತದನಂತರ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಚಿನ್ಮಯ್ ಭಟ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿ ಜಿ ಭಟ್, ಮೃದಂಗ ಬಿಎಸ್ ಕಿಶನ್. ಇದೀಗ ಕಲ್ಯಾಣ ವಸಂತ ರಾಗ ರೂಪಕತಾಳ ತ್ಯಾಗರಾಜರ ಕೃತಿ.

ಕೇಳುಗರೆ, ಇದುವರೆಗೆ ಚಿನ್ಮಯ್ ಭಟ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಕೊಳಲು ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿ ಜಿ ಭಟ್ ಹಾಗೂ ಮೃದಂಗ ಬಿ ಎಸ್ ಕಿಶನ್. ಇದೀಗ ಮೂಡಿಬರಲಿದೆ ಶ್ರೀ ಲಕ್ಷ್ಮೀ ನಿಡುವಂಜೆ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿ ಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಮೊದಲಿಗೆ ರಚನೆ ಪುರಂದರದಾಸರು.

0: ಇದುವರೆಗೆ ಶ್ರೀಲಕ್ಷ್ಮಿ ನಿಡುವಂಜೆ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಗೌತಮ್ ಪಿಜಿ ಭಟ್ ವಯಲಿನ್, ಮೃದಂಗದಲ್ಲಿ ವಿಶ್ವಾಸ್ ಪಿ. ಕೇಳುಗರೆ, ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಸಂಜಯ್ ಚಿತ್ರದುರ್ಗ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಮೊದಲ ಕವನದ ಶೀರ್ಷಿಕೆ ಅವಳು ನಕ್ಕವಳು. ಅವಳು ನಕ್ಕವಳು, ವಿಷ ಉಂಡ ನೀಲಕಂಠನಂತೆ ತನ್ನೆದೆಯೊಳಗೆ ನೋವೆಲ್ಲ ಬಚ್ಚಿಟ್ಟುಕೊಂಡು ಅವಳು ಎಲ್ಲರಿಗೂ ಬೇಕಾಗಿ ಯಾರಿಗೂ ಬೇಡವಾಗಿ ನಿಂತವಳು. ಹೆಣ್ಣಾಗಿ ಹುಟ್ಟಿಸಿದ್ದು ಇರಬೇಕು, ಆ ದೇವರದೇ ತಪ್ಪು. ಇಲ್ಲದಿದ್ದರೆ ಕೇಳುತ್ತಿತ್ತೆ ಗಂಡಾಗಿದ್ದರೆ ಚೆನ್ನಾಗಿತ್ತು. ಇಲ್ಲದಿದ್ದರೆ ಕೇಳುತ್ತಿತ್ತೆ ಗಂಡಾಗಿದ್ದರೆ ಚೆನ್ನಾಗಿತ್ತು. ನಾಳೆ ಆದರೆ ಸಾಕು ಬೇರೆ ಮನೆಯ ಪಾಲಾಗುವಾಕೆ. ಅವಳಿಗೆ ಕಾಲೇಜು ಗೀಲೇಜು ಮತ್ತ್ಯಾವುದರದೋ ಹಂಗೇಕೆ, ಕಾಲೇಜು ಗೀಲೇಜು ಮತ್ತ್ಯಾವುದರದೋ ಹಂಗೇಕೆ. ಬಂದರೆ ಸಾಕು ನಾಲ್ಕು ಹೊಟ್ಟೆಗೆ ಹಿಟ್ಟು ಬೇಯಿಸಿ ಹಾಕಲಿಕ್ಕೆ, ಸಮಾಜದಂತೆ ಜಿಡ್ಡುಗಟ್ಟಿದ ರಾಶಿ ಪಾತ್ರೆ ಪಗಡೆಗಳ ತುಳಿಯಲಿಕ್ಕೆ ಎಂದಿದ್ದ ಅಪ್ಪ ತನ್ನ ಸಾಲ ತೀರಿಸಲಾಗದೆ ತಲೆ ಹಿಡುಕನಿಗೆ ಅವಳ ಕೊಟ್ಟು ಕೈ ತೊಳೆದುಕೊಂಡು ಬಿಟ್ಟ. ಸೂರ್ಯ ಮುಳುಗಿ ಕತ್ತಲಾಗುವಷ್ಟರಲ್ಲಿ ಬದುಕಿನ ಪುಟ ಅಡಿಮೇಲಾಗಿ ಬಿದ್ದಿತ್ತು. ಬ್ರಹ್ಮ ಬರೆದ ಅಣೆ ಬರಹವ ಬದಲಿಸುವ ಹಕ್ಕು ಈಗ ಬೇರೆಯವನದ್ದಾಗಿತ್ತು. ತಾಳಿ ಕಟ್ಟಿಸಿಕೊಂಡ ತಪ್ಪಿಗೆ ತಾಳಿಕೊಂಡಳು ಗಂಡನ ಗಂಡಸ್ತನವ. ಮನೆಯ ಮಹಾಲಕ್ಷ್ಮಿಯವಳು, ಮನೆಗಾಗಿ ಮೂರೊತ್ತು ಬೆವರು ಸುರಿಸುವವಳು. ಆದರೆ ತನ್ನೆಸರಲ್ಲಿ ಬಿಡುಗಾಸು ಇಲ್ಲದೆ ಪುಡಿಗಾಸು ಬೇಕೆಂದರೂ ಗಂಡನ ಬೇಡುವವಳು. ಜೀವನವನ್ನೇ ಸವೆಸಿದ್ದು ತನ್ನ ಗಂಡ ಮಕ್ಕಳು ಮನೆಗಾಗಿ. ಇದ್ದ ಎರಡೇ ರೊಟ್ಟಿಯನ್ನು ಅವರಿಗಿಟ್ಟು ನೀರು ಕುಡಿದು ಮಲಗಿದಾಕೆ. ಮಾಸಿದ ಎರಡೇ ಸೀರೆಗಳಲ್ಲಿ ಯೌವನವ ಕಳೆದು ಮುದುಕಿಯಾದಾಕೆ. ಎಲ್ಲರೂ ಕುಡಿದು ಬೆಳೆದವರೇ ಅವಳ ಬೆವರಹನಿಗಳನು. ಕೇಳಲಿಲ್ಲ ಅವರ್ಯಾರೂ ಕೂಡ ನಿನಗೇನೂ ಬೇಕಿಲ್ಲವೇನು, ಕೇಳಲಿಲ್ಲ ಅವರ್ಯಾರೂ ಕೂಡ ನಿನಗೇನೂ ಬೇಕಿಲ್ಲವೇನು. ಆದರೂ ಅವಳು ನಕ್ಕವಳು. ಮತ್ತೊಂದು ಶೀರ್ಷಿಕೆ, ಎಲ್ಲವೂ ಮೊದಲಿನಂತಿಲ್ಲ. ಎಲ್ಲವೂ ಮೊದಲಿನಂತಿಲ್ಲ, ನೀನು ಬದಲಾಗಿಬಿಟ್ಟೆ ಎಂದಳು ಅವಳು. ಹೌದು, ಎಲ್ಲವೂ ಮೊದಲಿನಂತಿಲ್ಲ. ಅವಳ ಮಾತುಗಳೀಗ ಸಾಂತ್ವನ ಹೇಳುತ್ತಿಲ್ಲ, ಮೌನವೂ ಮಾತನಾಡುತ್ತಿಲ್ಲ, ನೆನಪುಗಳು ಕಾಡುತ್ತಿಲ್ಲ, ಸಿಹಿ ಮುತ್ತು ಮತ್ತು ಬರಿಸುತ್ತಿಲ್ಲ, ಅಪ್ಪುಗೆ ಬಿಸಿಯೂ ಕಾವೇರಿಸುತ್ತಿಲ್ಲ. ನಾನೊಮ್ಮೆ ನಶೆಯಲ್ಲಿ ತೇಲುತ್ತಿದ್ದೆ, ಹೆಂಡದ ಅಮಲಿನಿಂದಲ್ಲ, ನನ್ನವಳ ಉತ್ಕಟ ಪ್ರೇಮದ ಕನಸಿನಲ್ಲಿ. ಆದರೆ ಈಗ ಅವಳ ನಗು ನಶೆ ಬರಿಸುತ್ತಿಲ್ಲ, ಉತ್ಕಟ ಪ್ರೀತಿಗೀಗ ಅರ್ಥವೇ ಇಲ್ಲ. ಅವಳ ಕಣ್ಣಲ್ಲೀಗ ಕತೆಗಳಿಲ್ಲ, ಕನಸುಗಳೂ ಇಲ್ಲ, ಇರುವುದೆಲ್ಲ ಬರೀ ಜಗದ ದೊಂಬರಾಟವಷ್ಟೇ. ಆದರೂ ಹರಿದು ಹೋದ ನದಿಯ ನೀರಿನಂತೆ ಮರಳಿ ಮರಳಿ ಕಾಡುವ ಅವಳ ನೆನಪುಗಳ ಚಿತ್ರಸಂತೆಯೊಳಗೆ ಕಳೆದೋಗಿ ಜಾತ್ರೆ ಜನರ ನಡುವೆ ಅಮ್ಮನ ಕಿರುಬೆರಳು ಜಾರಿ ತಬ್ಬಿಬ್ಬಾಗಿ ಅಲೆವ ಪುಟ್ಟ ಮಗುವಿನಂತಾಗಿದ್ದರೂ ಆ ಕಣ್ಣೀರು ನನ್ನವಳಿಗೆ ಕಾಣುವುದೇ ಇಲ್ಲ. ಏಕೆಂದರೆ ಹುಡುಗರ ಕಣ್ಣೀರು ಯಾರಿಗೂ ಕಾಣುವುದೂ ಇಲ್ಲ, ಅದು ಕಣ್ಣನಿಂದ ಬರುವುದೂ ಅಲ್ಲ. ಆದರೂ ಎಲ್ಲವೂ ಮೊದಲಿನಂತಿಲ್ಲ. ಮತ್ತೊಂದು ಕವನದ ಶೀರ್ಷಿಕೆ ಅವಳೊಂದು ಕವಿತೆಯ ಸಾಲು. ಅವಳೊಂದು ಕವಿತೆಯ ಸಾಲು, ಬರೆಯಲಿಷ್ಟಿದೆ ಮಹಾ ಅವಳ ಬಗ್ಗೆ. ಶಕುಂತಲೆ ಜೂಲಿಯಟ್ನಿಂದ

0: ಶುರುವಾದರೂ ಒಂದೆರಡು ಮಹಾಕಾವ್ಯಗಳಾಗುವಷ್ಟು. ಆದರೂ ಅವಳು ಬರೀ ಕವಿತೆಯ ಸಾಲಷ್ಟೇ. ಅವಳೊಂದು ಅರ್ಥವಾಗದ ಕವಿತೆಯ ಸಾಲು, ಅವಳೊಂದು ಅರ್ಥವಾಗದ ಕವಿತೆಯ ಸಾಲು. ಒಂದೊಂದು ಅಕ್ಷರದೊಳಗೂ ಮತ್ತೊಂದು ನಿಗೂಢ ಸಾಲು. ಅದ ಅರ್ಥ ಮಾಡಿಕೊಳ್ಳಲಾದರೂ ನಾನು ಕವಿಯಾಗಬೇಕಿತ್ತು, ಆಗಲಾದರೂ ಬರೆಯಬಹುದಿತ್ತೇನೋ ಮತ್ತಷ್ಟು ಸಾಲು. ಅವಳೊಂದು ಅರ್ಥವಾಗದ ಕವಿತೆಯ ಸಾಲು. ಅವಳ ಸೊಬಗ ಕಂಡ ನನ್ನ ಸ್ಥಿತಿ ಮಾತ್ರ ಅಲ್ಲಗಳು ಬಡಿದಪ್ಪಿಸುವ ಕಡಲ ತೀರದ ಹಾಡು, ಗೂಡು ಬಿಟ್ಟ ಗುಬ್ಬಚ್ಚಿ ಮರಿಯ ಪಾಡು. ಅವಳೊಮ್ಮೆ ನಗಬಾರದಿತ್ತೆ? ತನ್ನ ಜಡೆಯ ಕುಣಿಸಿಕೊಂಡು ಹಿಂತಿರುಗಿ ನೋಡಿ, ಉದ್ದ ಜಡೆಯಲ್ಲಿ ಮುಡಿದಿದ್ದ ಗುಲಾಬಿ ಹೂವಿನಂತೆ, ಅಥವಾ ಪುಸ್ತಕದೊಳಗೆ ಮರಿ ಹಾಕಲು ಕಾದಿರುವ ನವಿಲುಗರಿಯಂತೆ. ಆಗಲಾದರೂ ಹುಟ್ಟುತ್ತಿತ್ತೇನೋ ಮತ್ತೊಂದು ಕವಿತೆಯ ಸಾಲು. ಕವಿತೆಯೊಂದ ಮುಗಿಸಿದ್ದರೆ ನಾನು ನನ್ನವಳ ನೆಚ್ಚಿನ ಕವಿಯಾಗಬಹುದಿತ್ತೇನು. ಕವಿತೆಯೊಂದ ಮುಗಿಸಿದ್ದರೆ ನಾನು ನನ್ನವಳ ನೆಚ್ಚಿನ ಕವಿಯಾಗಬಹುದಿತ್ತೇನು. ಮತ್ತೊಂದು ಕವನದೇ ಶೀರ್ಷಿಕೆ ತಪ್ಪು ಅವನದೇ ಇತ್ತು. ತಪ್ಪು ಅವನದೇ ಇತ್ತು ಅವಳನ್ನ ಪ್ರೀತಿಸಿದ್ದು. ಕ್ಯಾಂಡಿಯ ಜೊತೆಯಲ್ಲಿ ಕನಸುಗಳ ಕಂಡಿದ್ದು, ಮುಗಿಯದ ಹಾದಿಯಲ್ಲಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದು. ತಪ್ಪು ಅವನದೇ ಇತ್ತು, ಅವಳನ್ನ ತನ್ನವಳು ಎಂದುಕೊಂಡಿದ್ದು. ಅವಳ ಕನಸುಗಳಿಗೆ ಜೀವ ತುಂಬಲು ಹೊರಟಿದ್ದು, ಅವಳ ಭಾವನೆಗಳಿಗೂ ಬೆಲೆ ಕೊಟ್ಟಿದ್ದು. ತಪ್ಪು ಅವನದೇ ಇತ್ತು, ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯನ್ನೇ ಬಯಸಿದ್ದು. ಅವಳ ಮೌನಕ್ಕೂ ಮಾತಿಗೂ ಮೂಕನಂತೆ ತಲೆಯಾಡಿಸಿದ್ದು. ಹೌದು, ತಪ್ಪು ಅವನದೇ ಇತ್ತು. ಅವನ ಬಿಸಿಯುಸಿರ ಭಾಷೆಯನ್ನೇ ತಿಳಿಯದವಳು ಕೊನೆ ಉಸಿರಿನ ತನಕವೂ ಜೊತೆಯಾಗುತ್ತಾಳೆ ಎಂದುಕೊಂಡಿತ್ತು. ಎಷ್ಟಾದರೂ ತಪ್ಪು ಅವನದೇ ಅಲ್ಲವೇ? ಮತ್ತೊಂದು ಕವನದ ಶೀರ್ಷಿಕೆ ದೇವರು ಮಾರಾಟಕ್ಕಿದ್ದಾನೆ. ಅಲ್ಲೊಂದು ನಗರದ ಬೀದಿ ಬದಿಯ ಜನಜಂಗುಳಿಯ ಫುಟಬಾತು ರಸ್ತೆಯ ಮೇಲೆ ಗಡ್ಡ ಬಿಟ್ಟ ವ್ಯಾಪಾರಿಯೊಬ್ಬನ ರಾಶಿ ರಾಶಿ ಗಾಜಿನ ಫ್ರೇಮುಗಳೊಳಗೆ ದೇವರೊಬ್ಬ ಆಶೀರ್ವಾದ ಮಾಡುತ್ತಿದ್ದ. ಕಾಣದ ತನ್ನನ್ನು ಕೊಳ್ಳಲು ಬರುತ್ತಿರುವವನ ಕಾಯುತ್ತ. ಆನೆ ಮುಖವಾಡ ಧರಿಸಿದ ಗಣೇಶ, ಕೊರಳಿಗೆ ಸರ್ಪಸುತ್ತಿದ ಶಿವ, ಮೂರು ಮುಖ ಕಾಣುತ್ತಿದ್ದ ನಾಲ್ಮುಗ, ಅದೆಷ್ಟೋ ದೇವರಿದ್ದರಲ್ಲಿ ಮಾರಾಟಕ್ಕೆ. ಆತನ ಬಳಿ ಕೇಳಿದೆ ನಾನು, ಇದರಲ್ಲಿ ನಿಜ ದೇವರು ಯಾರು? ಯಾವುದೋ ಮಾಯಾಲೋಕದಲ್ಲಿ ಮುಳುಗಿದ್ದ ಆತ ಮರಳಿ ಎದ್ದವನೇ, ಊಹೂ, ಅವರ್ಯಾರೂ ದೇವರಲ್ಲ, ನೀನೇ ನಿಜ ದೇವರು ಎಂದು ಬಿಟ್ಟ. ಏನು, ನಾನು ದೇವರ? ಕೇಳಿಬಿಟ್ಟೆ ಅವಕ್ಕಾಗಿ ಒಮ್ಮೆಗೆ. ಹೌದು, ನೀನೇ ನಿಜ ದೇವರು. ನೀನು ದೇವರಾಗಿರದಿದ್ದರೆ ಇಲ್ಲಿಗೆ ಎತಕೆ ಬರುತ್ತಿದ್ದೆ? ಮೂರು ದಿನಗಳಿಂದ ಅನ್ನವಿಲ್ಲದೆ ಬಳಲಿದ್ದ ನನ್ನ ಹೆಂಡಿರು ಮಕ್ಕಳ ಗಂಜಿಗಾಗಿ ಈ ಫ್ರೇಮುಗಳನ್ನಾದರೂ ಏಕೆ ಕಂಡುಕೊಳ್ಳುತ್ತಿದ್ದೆ? ಅಲ್ಲವಯ್ಯ, ಈ ಗಾಜಿನ ಫ್ರೇಮುಗಳೊಡನೆ ಇಷ್ಟೊಂದು ದೇವರಿದ್ದಾರಲ್ಲ, ಆ ದೇವರೆಲ್ಲ ಹೇಗೆ ಹುಟ್ಟುತ್ತಾರೆ ಎನ್ನುವುದನ್ನಾದರೂ ಹೇಳು. ಓ, ದೇವರು ಹುಟ್ಟುವುದಾ? ಅಸಾಮಾನ್ಯನೊಬ್ಬ ಸತ್ತಾಗ ದೇವರೊಬ್ಬ ಹುಟ್ಟುತ್ತಾನಂತೆ. ಅವನೇ ಮತ್ತಷ್ಟು ಹುಟ್ಟು ಸಾವಿಗೆ ಕಾರಣನಾಗುತ್ತಾನಂತೆ. ಅವರು ಸತ್ತ ನಂತರ ಮತ್ತಷ್ಟು ಮಗದಷ್ಟು ದೇವರುಗಳು ಹುಟ್ಟಬಹುದು. ಅವರೆಲ್ಲರೂ ದೇವರಾಗಿ ಮತ್ತಿದೆ ಗಾಜಿನ ಫ್ರೇಮುಗಳ ಒಳಗಡೆ ಬಂದಿಯಾಗಬಹುದು. ಮತ್ತೊಂದು ಕವನದ ಶೀರ್ಷಿಕೆ ಪ್ರೀತಿ ಎನ್ನುವುದು. ಪ್ರೀತಿ ಎನ್ನುವುದು ಮೊಬೈಲಿನ ಒಳಗಿಲ್ಲ. ಮೆಸೇಜುಗಳ ಸಂಖ್ಯೆ ಪ್ರೇಮವನ್ನು ವ್ಯಾಖ್ಯಾನಿಸುವುದೂ ಇಲ್ಲ. ವಾಟ್ಸಪ್ಪಿನ ಡಿಪಿಯಷ್ಟು ಬದುಕು ಸುಂದರವಿರುವುದಿಲ್ಲ. ಇಲ್ಲಿ ಎಲ್ಲವೂ ಸ್ನ್ಯಾಪ್ಚಾಟಿನ ಫಿಲ್ಟರಿನಂತೆ. ಬಯೋದಲ್ಲಿ ಬರದಂತೆ ಬದುಕಲಿಕ್ಕೆ ಸಾಧ್ಯವೂ ಇಲ್ಲ. ಪ್ರೊಫೈಲ್ ಒಳಗೆ ಇರುವುದೆಲ್ಲ ಸತ್ಯವೂ ಅಲ್ಲ. ಇನ್ಸ್ಟಾಗ್ರಾಮ್ ಫೋಟೋ ನೋಡಿ ಹುಟ್ಟಿದ ಪ್ರೀತಿ ವಾಟ್ಸಪ್ನಲ್ಲಿ ಬ್ಲಾಕ್ ಆಗಿ ಮುಗಿಯುತ್ತದಷ್ಟೇ. ಮಿಡ್ ನೈಟ್ ಮಾತುಕತೆಗಳು ಮೌನವಾಗುತ್ತವೆ, ಚಾಟುಗಳು ಸಾಯುತ್ತವೆ, ಕಂಡ ಕನಸುಗಳಂತೆ. ಮೌನವೂ ಕೆಲವೊಮ್ಮೆ ಮಾತನಾಡುತ್ತದೆ, ಆ ಮಾತು ಕೇಳಿದರೆ ಪ್ರೀತಿಯೂ ಉಳಿಯುತ್ತದೆ. ಮತ್ತೊಂದು ಕವನದ ಶೀರ್ಷಿಕೆ ಸಂಕ್ರಾಂತಿ. ಹಬ್ಬದ ಹುರುಪಿಲ್ಲದ ಬಿಸಿನೆಸ್ಸು ಕ್ಲಾಸಿನ ಬಿಳಿ ಕಾಲರ್ನ ಬಿಸಿ ಜನಗಳ ಮಧ್ಯೆ ಕಿಚ್ಚು ಹಾರುವ ದನಗಳಿಗೆಲ್ಲಿದೆ ಸಂಕ್ರಾಂತಿಯ ಭಾಗ್ಯ?
1: ಹಬ್ಬ ಬಂದರೆ ಸಾಕು ಸಿಹಿ ತಿಂಡಿ ಕೇಳುತ್ತಿದ್ದ ಪುಟ್ಟನಿಗೀಗ ಪಬ್ಜಿಯದೇ ಧ್ಯಾನ. ಬತ್ತಾಸು ಬೇಕಾಗಿದೆಯಾ ಅವನಿಗೀಗ? ರಜ ಬಂದರೆ ಸಾಕು ಊಟಿ ಹಾದಿ ಹಿಡಿಯುವ ಐಟಿ ತರುಣರಿಗೆ ಹಬ್ಬದೂಟದ ರುಚಿಗೆ ಜೊಲ್ಲು ಸುರಿಸಲಾದರೂ ಪುರುಸುತ್ತಿಲ್ಲಿದೆ ಹೀಗ? ಹಳ್ಳಿಯ ಸಗಣಿ ವಾಸನೆಯೇ ಎಸಯ್ಯವೆನ್ನುವ ಮೋರಿ ಪಕ್ಕದಲ್ಲೇ ಮನೆ ಕಟ್ಟಿಕೊಂಡ ಮಹಾನಗರಗಳ ಮಂದಿಗೆ ಸೂಪರ್ ಮಾಲಿನ ಎಳ್ಳು ಬೆಲ್ಲವೇ ಸರ್ವಸ್ವ.
2: ಇದುವರೆಗೆ ಸಂಜಯ್ ಚಿತ್ರದುರ್ಗ ಅವರಿಂದ ಸ್ವರಚಿತ ಕವನ ವಾಚನ

ಕೇಳುಗರೆ, ನಾಳೆ ಬೆಳಗ್ಗೆ 9:30 ಭಾವಗಾನ ತಿಂಗಳ ಹಾಡು ಕಾರ್ಯಕ್ರಮದಲ್ಲಿ ಆನ ಪೂರ್ಣಿಮಾ ಅವರ ರಚನೆಯನ್ನು ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಶಾರದಿ ಪಾಟೀಲ್. ಹತ್ತು 30 ತುಳು ಕಾರ್ಯಕ್ರಮ ಉಡಲ್ದ ಪಾತ್ರ ಬಿನ್ನೆರ ನುಟುಗು ಪಾತ್ರ ಕತೆ ಬಿನ್ನೆರ ಸದಾಶಿವ ಬಾಲಮಿತ್ರ ರಂಗ ನಿರ್ದೇಶಕರು ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ. 11 ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ರಮ್ಯಾ ಅವರಿಂದ ಕವನ ವಾಚನವನ್ನು ಕೇಳಬಹುದು.

0: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ವಿನ್ಸೆಂಟ್ ಪಿಂಟೋ ಹನ್ನಿ ಪ್ರಸ್ತುತ ಕರ್ಚೆಯ ಭಾಷಣ ಕುವ್ಯ ವಿಷಯ ಉತ್ತರ ಭಾರತ ಪೈಣಾಕಥನ.
1: ಮುನೀಸ್ ಏಕ್ ಪೈನಾರಿ ಜಶೆ ಸಾಂಗಣಿ ಆಸಾ ಜನ್ಮಭೂಮಿ ಆನಿ ಕರ್ಮಭೂಮಿ ವೇಗಳೋ ತರಿ ಸಗಳ್ಯಾ ಸಂಸಾರಾಚೀ ಭೋಂಡಿ ಮಾರ್ಲ್ಯಾರಿ ಆಪಲೊ ಮಾಯಿಂಗ್ ಗಾಂವ್ ಆಪಲೊ ದೇಶ ಕೆದಿನ್ಸ ವಿಸ್ರಾಣಾ. ತಸಲ್ಯಾ ದೇಶಾನ್ ಮುಂಜೆ ಆಮಚ್ಯಾ ಭಾರತಾನ್ ಜಲ್ಮಲ್ಲೆ ಆಮಚೆ ಬಾಗ್ಮುನಿಯೇತ್. ಭಾರತ ದೇಶ ಸಂಸಾರಾನ್ ನೈಸರ್ಗಿಕ ಭೌಗೋಳಿಕ ಆನಿ ಸಂಸ್ಕೃತಿಕ ಸಂಸಾರಾನ್ ನಾ ವಾಡ್ಲಾ ಮಾತ್ರನೇ ಸಗಳ್ಯಾ ದೇಶಾನ್ ವೇಗಳೆಪೋನ್ ದಿಸೋನ್ ಯೇತಾ. ಕಣ್ ಜೇವನ್ ನೆಸನ್ ಭಾಸ ಸಂಸ್ಕೃತಿ ಜಾತ್ಕಾ ಧರ್ಮ ಗಡಿ ಮೇರೊ ಭಾರತಾಚ್ಯಾ ಖಂಚಾಯ್ ಕೊನ್ಶಾರ್ ಆಸೋ ಆಪೂನ್ ಭಾರತೀಯ ಜಾವನ್ ಉರ್ತಾ. ತಿತ್ಲೆ ಮಾತ್ರನೇ ಆಮಚ್ಯಾ ದೇಶಾನ್ ಸಗಳ್ಯಾ ಸಂಸಾರಾಂತ್ಲ್ಯಾ ಭೌಗೋಳಿಕ ರಚನಾಚೀ ಲಾನ್ ಸಾಕ್ಸ್ ಮುನ್ಶಾ ರೂಪಾಚೆ ವೇಗಳೆಪೋನು ಆಮಚ್ಯಾ ದೇಶಾನ್ ದಿಸೋನ್ ಯೇತಾ. ಹರ್ ರಾಜ್ಯಂತ್ ಚಾರಿತ್ರಿಕ್ ಬಾಂಧ್ಪ ರಾವುಳೆರಾ ದಿವುಳು ಮಸ್ಜಿದ್ ಈಗೋರ್ಜು ಗುರುದ್ವಾರ ಬಸದಿ ತಶೆಂಸ್ ವಿಜ್ಞಾನ ಸಾಮಾಜಿಕ ಗಣಿತ ಆನಿ ರಾಜಕೀಯ ತಸಲ್ಯಾ ಶಿಕ್ಪಾಕ್ ಸಹಜಲ್ಲೆ ಕಲಾಕೃತಿ ಇಮಾಜಿ ಆಜಾಪ ಕೊರೂಂಗ್ ಪಾವಂಚೋ ಶಕ್ತಿ ದರಬಸ್ ಆಸಾತ್. ವೇಳಾ ಕಾಳಕ್ಕೆ ಲಾಗೋನ್ ಆರ್ಥಿಕ ಪರಿಸ್ಥಿತಿಗ್ ಲಾಗೋನ್ ಓ ಅವಕಾಶ ತೊಡೆಪಾಟಿ ಹೊಗಡಾಯ್ತಾವ್ ಪೂನ್ ವರ್ಷಾಕ್ ಏಕ್ ಪಾವಟಿ ಪುನಿ ಕುಟುಂಬ ಸಂಗಿ ನೈ ತರ್ ಏಕ್ ಸುರು ಪೈನಾರಿ ಜಾವನ್ ಪೈನ್ ಕೆಲೆ ತರ್ ಜಿನಿಯಚಿ ಮಜಾಸ್ ವೇಗ್ಲಿ. ಯಾ ಏಕಾ ಪಾಟ್ ತಳಾರ್ ಅವೆ ಪಾಟ್ಲ್ಯಾ ಜೈತ್ಯಾ ವರ್ಸಾನಿ ಉತ್ತರ್ ಭಾರತಕ್ಕೆ ಕೆಲ್ಲಿ ಭೇಟ ಆನಿ ಭೌಂಡೆ ವಿಷಿ ತುಡಿ ಮಾಹಿತಿ ಆನಿ ಗಜಲಿ ಐಕೋಪ್ಯಾಂಗ್ ವಾಂಟುಂಕ್ ಆಶೇತಾ. ಮಂಗಳೂರಂತ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮುಳ್ಳೋ ಸಂಸ್ಥೆ 30 ವರ್ಷ ಪೊಯ್ಲೆ ಸುರುವಾತ್ ಜಲ್ಲೋ. ಆಮಚ್ಯಾ ಗಾಂವಚ್ಯಾ ಬೊವರಿ ರಾಜ್ಯ ಭೈರ್ ಭಾರತದ ಕಂಚಾಯ್ ಶಹರಾಂತ ಯೂತ್ ಹಾಸ್ಟೆಲ ಮುಖಾಂತರ ಉನ್ಯಾ ಕರ್ಸಾರ್ ರೌಪಾಚಿ ವಿಲವರಿ ಆಸಾ. ಭಾರತ ದೇಶಾಂತ ಅಸಲಿ ಚಾರಣ ಕಾರ್ಯ ವಿವಿಧ ಹಂತಾರ ರಾಜ್ಯವರ್ ಹರ್ ಮುಯ್ನಾನ್ ಸೋಲೋನ್ ಆಸ್ತಾದ. ಉತ್ತರ ಭಾರತಾನ್ ಚಾರ್ತಾನ್ 8 ದಿವಸಾಂಚೆ ಚಾರಣ ಯೂತ್ ಹಾಸ್ಟೆಲ್ ಮಾಡೋನ್ ಹಾಡ್ತಾದ. ಹಿಮಾಲಯಚ್ಯಾ ಗರ್ಭಾಂತ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಜಮ್ಮು ಕಾಶ್ಮೀರ್ ತಸಲ್ಯಾ ರಾಜ್ಯಾನಿ ಸರ್ಪಾಸ್ ವ್ಯಾಲಿ ಆಫ್ ಫ್ಲವರ್ ಚಂದ್ರಕಿನಿ ಡಾಲ್ಹೌಸಿ ಲೇಲದಾಖ್ ಡೋಡಿತಾಲ್ ಆದಿ ಕೈಲಾಶ್ ಓಂ ಪರ್ವತ್ ಕಾಶ್ಮೀರ್ ಗ್ರೇಟ್ ಲೇಕ್ ಹಮ್ಟಾ ಪಾಸ್ ಚಂದರ್ತಾಲ್ ಚಾರ್ಧಾಮ್ ಅಸಲೆ ನ್ಯಾಷನಲ್ ಟ್ರೆಕ್ಕಿಂಗ್ ಮೇ ಮುಯ್ನಾ ತಾವನ್ ಆಗಸ್ಟ್ ಪರ್ಯಂತ ಮಾಡೋ ನಡ್ತಾ. ಅಸಲೆ ಜಗ್ಯಾನಿ ಹಿಂದೂ ತಶೆ ಸಿಖ್ ಧರ್ಮಚಿ ಜೈತಿನ್ ದಿವುಳ ಹಜಾರೋ ವರ್ಷಾಚಿ ಚರಿತ್ರ ಆಸೋನ್ ಭಕ್ತಿಕಾಂಗ್ ಧ್ಯಾನ ಮನ ಶಾಂತೇಕ ಸಹಜ ಜಲ್ಲೆ ಜಾವನ್ ಆಸಾದ. ಪಶ್ಚಿಮ ಭಾರತಂತ ರಾಜಸ್ಥಾನ್ ಆನಿ ಗುಜರಾತ್ ರಾಯಾಂಚೆ ರಾವುಳೆರ ಆನಿ ಪ್ರಾಕೃತಿಕ ಸ್ವಭಾವಕ್ಕೆ ನಾವು ಒಡ್ಲ್ಯಾದ. ಉತ್ತರ ಪೂರ್ವ ಭಾರತಂತ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಮೇಘಾಲಯ ಸಿಕ್ಕಿಂ ನಾಗಾಲ್ಯಾಂಡ್ ಪಶ್ಚಿಮ ಬೆಂಗಾಲ್ ಅಂತ ಸಾಂಸ್ಕೃತಿಕ ಆನಿ ರಾನ್ ಶತಾ ಬಟಾ ದೋಂಗೋರ್ ಆಸೋನು ರಂಗರಂಗಾಳ ಫೆಸ್ತಾ ಪೊರ್ಬೋ ಜಿನಿಯ ರೀತ ದೆಕ್ತೆಲ್ಯಾಂಕ ನೋವೋ ಸಂಸಾರ ಉಕ್ತೋ ಜಾತಾ. ಆತ ಆತ ನೋವ್ಯಾನ್ ಲಕ್ಷದೀಪಾಕ್ ವೆಸೋಯಿ ಅವಕಾಶ ಉದೇಲಾ.

ಅಮರನಾಥ್ ಯಾತ್ರಾ ಹಿಂದೂ ಬೌಂಡ ನಿ ಪಾತ್ಯೋಸೋ ದೇವ್ ಶಿವಾನ್ ವಸ್ತಿ ಕೆಲ್ಲೋ ಜಾಗೋ ಅಮರನಾಥ್ ಗುಹಾ ಭಾರತ ಚಿತ್ತಕ್ಲಿ ಜಮ್ಮು ಕಾಶ್ಮೀರ ದಾಸ್ಚೆ ಅಮರನಾಥ್ ಪುರಾಣದ ಮಹತ್ವ ಸೋನ್ 5000 ವರ್ಷ ಪೂರ್ವಿಲೆ ಮುಳ್ಳು ಉಲ್ಲೇಖ ಸ ಭೂಯಾರ ಬಿತರ್ ಬರ್ಫಾಸೋ ಗುಡೋ ಲಿಂಗಾಚ ಆಕಾರಾಂತ ಅಶ್ಚ ಯಾ ಆಕೃತಿ ಜೈತ್ಯ ಭಕ್ತಿಕ್ ಭೇಟ್ ದಿತಾದ್ ಬರ್ಫಚ ಶಿವಲಿಂಗ ದಿವುಳ 130 ಫುಟ್ ಉಬಾರ್ಯಾರ ಅಶ್ಚೆ ಭಾರತಚೆ ಅತಿ ಉಂಸಾಯಚೆ ಭೂಯಾರ್ ನೈಸರ್ಗಿಕ ತರಾನ್ ರೂಪಿ ಜಾಂಚ ಹಿಮಾಚ ಶಿವಲಿಂಗಾಚೆ ದರ್ಶನ್ ಕೊರೂ ವರ್ಷವಾರ ಹಜಾರಾಣಿ ಲೋಕ ಭಕ್ತಿಕ್ ದರ್ಶನ್ ಘೆಂಗ್ ಜಮತಾ ಭಾರತಜ ಪ್ರಮುಖ ಭಕ್ತಿಕ್ ಪುಣ್ಯ ಕ್ಷೇತ್ರಣಿ ಅಮರನಾಥ್ ಪ್ರಮುಖ ಜಾವನ್ ಅಸಾ ಜುಲೈ ಆನಿ ಆಗಸ್ಟ್ ಮಹಿನ್ಯಾತ್ ಐನ್ ವೇಳ ಸೋನ್ ಮೇ ತಾವನ್ ಸೆಪ್ಟೆಂಬರ್ ಪರ್ಯಂತ ಯಾತ್ರಿಕ್ ಭೇಟ್ ದಿತಾದ್ ರಾಯ್ ಅನ್ಸೋ ಗಾಂವ್ ರಾಜಸ್ಥಾನ್ ರಾಜಸ್ಥಾನ ತಾರ್ ಮರುಭೂಮಿನ್ ಜಸಲ್ಮಾರ್ ನವಸೋ ಲಾನ್ ಗಾಂವ್ ಭಾರತ ಆನಿ ಪಾಕಿಸ್ತಾನಚ ಗಡಿ ರಸಾ ಹರ್ ಫೆಬ್ರುವರಿ ಮಹಿನ್ಯಾಚ ಪುನ್ವೆಚ ಪೊಯ್ಲ್ಯಾ ದಿಸಾನಿ 3 ದಿಸಾನಿ ಡೆಸರ್ಟ್ ಫೆಸ್ಟಿವಲ್ ಮುಳ್ಳ್ಯಾ ನವಾಕಾಲ್ ಸಗಳ ಹಳ್ಳೇಕ ಸಂಗತ ಹಾಡ್ಚೆ ಫೆಸ್ತ್ ರಾಜಸ್ಥಾನ್ ಟೂರಿಸಮ ದ್ವಾರಿ ವಿವಿಧ ಕಾರ್ಯ 3 ದಿವಸ ಸಕಾಳೆ ಆನಿ ಸಂಜೆ ಮಾಡೂ ನಡ್ತಾದ್ ಯಸ್ ಫೆಬ್ರುವರಿ ಮಹಿನ್ಯಾನ್ ಮಂಗಳೂರು ತಾನು 28 ಜನಾಂಸೋ ಪಂಗಡ ಯಾ ಚಾರಣಾಕ ಭಗಿದಾರ್ ಜಲಾ ಉಪರಾನ್ ಚಾರಣ ಜಾವನು ರೇವೇಳ್ ಸುವಾತೇರು ವೆಸೋ ಅವಕಾಶ ಲಾಪ್ತಾ ರಾಜಸ್ಥಾನ್ ಸಂಸ್ಕೃತಿ ಗ್ರೇಸ್ಕಾಯನ್ ತಶೆ ರಾಯಚೆ ಕುಳುವಾರ್ ಜಾವನ್ ಅಸಾ ಹತಾನಿ ತಯಾರ್ ಕೆಲ್ಲ ವಸ್ತು ರುಚಿ ಖಾನಾವಳ್ ಆನಿ ಗೋಡ್ಸೆ ಖಾನಾಂಗ್ ಫಾಮದ್ ಯಾವರ್ವಿ ದೇಶ ವಿದೇಶಾಂಚ ಪ್ರವಾಸಿಂಗ್ ಆಕರ್ಷಿತ ಜಲಾ ಗಾವಾ ಪಾಟಿ ಯೌಂಚ ವಾಟೆ ಉದಯ್ಪುರ್ ಆನಿ ಅಹಮದಾಬಾದ್ ಪಾವಲ್ಯಾಂ ಉದಯ್ಪುರಚಿ ರಾವಳೆರಾ ಆನಿ ಸಬರ್ಮತಿ ಮಹಾತ್ಮ ಗಾಂಧಿ ವಸ್ತೆ ಗರ್ಗ್ ದೇಖಚೆ ಬಾಗ್ ಜಿನಿಯನ್ ದಾದೋಸ್ಕಾಯಚೆ ಜಾಲೆ ಹಿಮಾಚಲ್ ಪ್ರದೇಶಚೆ ಹಿಮಾಲಯ ತುದಿ ಸರ್ಫಾಸ್ ಹಿಮಾಲ್ ಪ್ರದೇಶಾಂತ ಕುಲು ಗಾವಾನ್ ಸರ್ಫಾಸ್ ಅಸಾ ದಾ ದಿಸಾಚ ಚಾರಣಾನ್ ಸುರ್ವೇರ್ 3 ದಿಸ ಹಿಮಾಪರ್ವತಚ ತಂಡ ಹಿವಾಳ ಹವ್ಯಾಕ ಹೊಂದೋಂಕು ತಳಚ ಕ್ಯಾಂಪಾಂತ ವ್ಯಾಯಾಮ ರಾಕ್ ಕ್ಲೈಂಬಿಂಗ್ ರ್ಯಾಪ್ಲಿಂಗ್ ಆನಿ ಓರಿಯೆಂಟೇಷನ್ ಅಸ್ತ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾಡು ನಡ್ಚ ನ್ಯಾಷನಲ್ ಟ್ರೆಕ್ಕಿಂಗ್ ಅಂತ ಸರ್ಪಾಸ್ ಹಿಮಾಲಯಚ ಶಿವಾಲಿಕ್ ಪರ್ವತ ಶ್ರೇಣಿಂದ ಉಬೆ ಆಸಾ ದರಿಯಚ ಅಂತರ ತಾವನು 13,800 ಉಬಾರಾಯರ್ ಅಶ್ಚ ಯಾ ಪರ್ವತ ಪೌಂಚೆ ವಾಟೆ ಬೌಂತಿ ಕಸೋಲು ಬಿಸ್ಕಾರಿ ನಗಾರು ಮಣಿಕರಣ್ ಜಗೆ ಲೋಕ ಆಕರ್ಷಣಚೆ ಚಾರಣ್ ಸುರುವಾತ್ ಜಾವನ್ ಆಕೇರ್ ಪರ್ಯನ್ ಸೋ ಕ್ಯಾಂಪಾನಿ ಮುಂಜೆ ತುಂಬುಗಲ್ ಅಮ್ಕ ವಸ್ತಿ ಕೊರುಂಗ್ ಪಡ್ತಾ ಪೊಯ್ಲೊ ಮೆಳ್ಸೋ ಗ್ರಹನ್ ಮುಳ್ಳೊ ಸೊಬಿತ್ ಗಾಂವ್ ಉಪ್ರಾನ್ ಪಡ್ರಿ ಮಿಂತಾಜ್ ನಗಾರು ತಾವ್ನ್ ಫಾಂತ್ಯಾರ್ ತಿನಾಂಕ್ ಅಮ್ಚೆ ಪೊಯ್ನ್ ಸರ್ಪಾ ಸೀಮಾ ಪರ್ವತಚ ಸರ್ಗಾ ಕುಶಿನ್ ಸಮಕತ ಹಿಮಾಚ ಮೈದನ್ ಪರ್ವತಚ ಶಿಕಾರ್ಯಾಚೇರ್ ಸರ್ಪಾಸ್ ತ್ಯಾ ಮೈದಾನಂತ್ ಹಿಮಾಂತ್ ಕೆಳ್ಚೆ ಉಡ್ಕ್ಯೋ ಮಾಡ್ಚೋ ಆನಿ ಬೌಂತೋನಿಚಿ ಪ್ರಕೃತಿಚಿ ಸೊಬಾಯ್ ಪೊಳೊಂಚೆನ್ಸ್ ಏಕ ಸ್ವರ್ಗ ಮುಣುವೇದ್ ಬಿಸ್ಕಾರಿ ಬಂಡಕ್ ಬರ್ಸಾನಿ ಹಳ್ಳಿ ಹಳ್ಳಿ ಪ್ರಚಾರ ಕರ್ನ್ ಫಮದ ಟೂರಿಸ್ಟ್ ಜಾಗೋ ಮಣಿಕರಣ್ ಜಾವನ್ ಕೊಸೋಲ್ ತಳ್ ಕ್ಯಾಂಪಾಕ್ ಪಾವಲ್ಯಾವ್ ವಾಟೇರ್ ಮಣಿಕರಣ್ ಪುಣ್ಯಕ್ಷೇತ್ರಚಿ ಭೇಟ್ ಕೇಲಿ ರಾಮಚೆನ್ ದಿವುಳ ಆನಿ ಗುರುದ್ವಾರ ಅಸೋ ಧಾರ್ಮಿಕ ಗಾಂವ್ ಮಣಿಕರಣ್ ಪಾರ್ವತಿನಿಂಚ ತೆಡೀರ್ ಅಸೋನ್ 3 ಹೂಣ್ ಉತ್ಕಾಚೆ ಬುಳ್ಬುಳ್ಯಾಂಚೆ ಕರ್ ಉದಾಕ್ ನಾವುಂಚಿ ಘರ ಆಸಾದ್ ಹಂಗಸರ್ ಉತ್ಕಾನ್ ಸಲ್ಫೇಟ್ ಅಸಲ್ಯಾನ್ ನೈಸರ್ಗಿಕ ತರಾನ್ ದರ್ನಿತಾವನು ಹೂಣು ದಾಗೆತ ದಾ ದಿಸ್ ಆಂಗಾರ್ ಉದಾಗ್ ನತ್ಲ್ಯಾ ಕುಡಿ ಸುಷೇಗಾತ್ ಹೂಣು ಉತ್ಕಾನ್ ನಾನ್ ಕೆಲೆ ದಾ ದಿಸ್ ರಾಂದ್ವಯಚೆ ರುಚಿಕ್ ಜವಾನ್ ಶಿಸ್ತೆಚೆ ಚಾರಣಾನ್ ದೇಶ್ಭೋರ್ ವಿವಿಧ ಕಾಲೇತಿಚ ಭಾಷೆಚ ಮುನ್ಷಾ ಮಿಳ್ಸೋ ಅವಕಾಶ ತನ್ಸೋ ಅನ್ಭೋಗ್ ವಾಂಟುನ್ ಸಂಗತ ಜಿಯಲ್ಯಾವ್ ನಿಮಾನೆ ಕುಲುಂದ್ ಬಿಯಾಜ್ ಆನಿ ಪಾರ್ವತಿ ನಿಂತ 14 ಕಿಲೋಮೀಟರ್ ರ್ಯಾಪ್ಟಿಂಗ್ ಕೆಲ್ಲೋ ಅನ್ಭೋಗು ಜಿನಿಯನ್ ಜೊಡ್ಲಾ ಮುಳ್ಳಿ ಖುಷಿಚಿ ಗಜಲ್ ಸದಾ ಉರ್ತೇಲಿ ದೊಳೆ ಆನಿ ಸಕಲೆ ಅಭೂತ್ ಸೊಬಾಯ್ ಮೊಬೈಲರ್ ಆನಿ ಕ್ಯಾಮರಾ ಆನಿ ಪಿಚಾರ್ ಕೆಲ್ಲಿ ತಸ್ವೀರ್ ಆತಾಂ ಪರತ್ ಪೊಳೆತಾನ ಹರ್ಗಡಿ ಜೊಡುಲಿ ಮಜಾ ರಿಸ್ಕ್ ಹಿಮ ಆನಿ ಸರ್ ಗಡಿತಾಚೆ ಪರತ್ ಪುಡ್ಲ್ಯಾ ವರ್ಷಾನಿ ಭೇಟ್ ದಿವಂಗ್ ಮೋನ್ ಆಶೇತ ಕಾಶ್ಮೀರ್ ಧರ್ತೆ ವೈಲ್ಲೋ ಸರ್ಗ್ ಭೂಪಟನ್ ಭಾರತಚೆ ನಕ್ಷ ಪೊಳೆತಾನ ಜಮ್ಮು ಕಾಶ್ಮೀರ್ ಭಾರತಚೆ ಮಾತೆ ತಶೆ ಸೊಪ್ತ ಜಮ್ಮು ಕಾಶ್ಮೀರ್ ಗೂಡೆ ದೊಂಗೋರ್ ಕಣಿಯೋ ಅಸಲೆ ಭೌಗೋಳಿಕ ಮಾಂಡವಳಿಂದ ಆವ್ರಜಲ್ಲೋ ಪ್ರದೇಶ್ ಕಾಶ್ಮೀರ್ ತಾವಿ ಚಿನಾಬ್ ಪೂಂಚ್ ಸಿಂಧ್ ಲಿಡ್ಡಾರ್ ವ್ಯಾಲಿ ಮುಳ್ಳ ನಾವಾನ್ ಕನಿಯಾಂಕ್ ಓಲಾಯ್ಲ ದೆಲ್ಲಿ ತಾವ್ನ ವಿಮಾನಾರ್ ಪೈನ್ ಕರ್ತಾನ ಎಗ್ಗಿದ ನದರ್ ಗಲ್ಯಾರ್ ಸಗಳಾನಿ ಕೋಳೋನ್ ನಿದಿಲ್ಲೆ ಪರ್ವ ಸೊಗಳೋ ರಾಜ್ ಪರ್ವತಚ ರಾಶಿನ್ ರೇವಾಡ್ಲ ಹಿವಾಳ್ಯಾಂದ್ ಬರಪ್ ಆನಿ ಹಿಮಾಂತ್ ಆವ್ರತ ಅಸ್ಚೆ ಹೇ ಪರ್ವತ್ ಗಿಮಾಳ್ಯಾಂದ್ ಮಾತ್ಯ ಆನಿ ಪತ್ರಾಣಿ ವಿನ್ಗೆ ದಿಸ್ತಾ ತೆನೆ ಎನ್ನೆ ತೊಡೆ ಪರ್ವತಚ ಮಾತ್ಯ ಬರಫ್ ಕೆಕ್ಕಿ ವೈರ್ ಕ್ರೀಮ್ ಮಾಂಡಲ್ಲೆ ಬರೀ ಸೊಬಾಯ್ ದಿತಾದ್ ವರ್ಸಾನ್ ವರಸ್ ಭೂಮಿಚ ಹಿಂಸಾನೇಕ್ ವರ್ವಿ ಬರ್ಫಾ ಗುಡೆ ಕೊರ್ಗೋನು ಪ್ರಕೃತಿಚಿ ಸಮತೋಲನ್

0: and Subhashree Mohapatra, Akashvani correspondent. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044.
1: Spotlight. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಗಾಯಕ ಜೋಡಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಅರಶಿನ ಕುಂಕುಮ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಎಸ್ ಜಾನಕಿ ಮತ್ತು ಪಿಬಿ ಶ್ರೀನಿವಾಸ್ ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ ತಾಯಿ ದೇವರು ಚಿತ್ರದ್ದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್.

ಎಸ್ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಹಾಡಿರುವ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್.

0: ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಣ್ಣಿ ಚುಮ್ಮಿ ಮೈ ತುಂಬಿದೆ.
1: ಕೆಸರಿನ ಕಮಲ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಗೀತರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್.

ಮುಗಿಯದ ಕಥೆ ಚಿತ್ರದ ಗೀತೆ ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ, ಶ್ರೀಮಂತನ ಮಗಳು ಚಿತ್ರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್.

ಹೊಸಿಲು ಮೆಟ್ಟಿದ ಹೆಣ್ಣು ಚಿತ್ರದ ಗೀತೆ ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ. ಗೀತರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಟಿ ಜಿ ಲಿಂಗಪ್ಪ.

ಬಬ್ರುವಾಹನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಮಂಗಳೂರು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಟಿಆರ್ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್, ಮೋರ್ಸಿಂಗ್ ಎಂ ಗುರುರಾಜ್. ಮೊದಲಿಗೆ ಕೇಳಿ ಮೋಹನರಾಮ, ಮೋಹನರಾಗ ಆದಿತಾಳ, ತ್ಯಾಗರಾಜರ ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಟಿಆರ್ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್ ಹಾಗೂ ಮೋರ್ಸಿಂಗ್ ಸಹಕಾರ ಎಂ ಗುರುರಾಜ್. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್. ಮೊದಲಿಗೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಘರ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಗಾಯಕ ಜೋಡಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ ಆಪ್ಕಿ ಕಸಂ ಚಿತ್ರದ್ದು. ಆನಂದ್ ಭಕ್ಷ್ಯವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್.

ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಹಾತ್ ಕಿ ಸಫಾಯಿ ಚಿತ್ರದ ಗೀತೆ. ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಕಲ್ಯಾಣ್ ಜಿ ಆನಂದ್ ಜಿ.

ಮೊಹಮ್ಮದ್ ರಫಿ ಮತ್ತು ಆಶಾ ಭೋನ್ಸ್ಲೆ ಹಾಡಿರುವ ಯಾದೋಂ ಕಿ ಬಾರಾತ್ ಚಿತ್ರದ ಗೀತೆ. ಮಜ್ರೂಹ್ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
4: ಓ ಪುಣ್ಯಾತ್ಮ,
5: ಹಾ,
4: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
5: ಯಾಕೆ?
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಕೇಳುಗರೆ, ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳನ್ನು ಕೇಳಬಹುದು. 6:30 ಚಿಂತನ ದಿವಾಣ ಕೇಶವ ಭಟ್ ಅವರಿಂದ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. 8:30 ಚಿತ್ರಗೀತೆಗಳು. 9:30 ಭಾವಗಾನ ತಿಂಗಳ ಹಾಡು ಕಾರ್ಯಕ್ರಮದಲ್ಲಿ ಆ ನ ಪೂರ್ಣಿಮಾ ಅವರ ರಚನೆಗೆ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಶಾರದಿ ಪಾಟೀಲ್.

10:30 ತುಳು ಕಾರ್ಯಕ್ರಮ ಉಡಲ್ದ ಪಾತರ ಬಿನ್ನೆರ್ ನುಟ್ಟುಗು ಪಾತರ ಕತೆ ಬಿನ್ನೆರ್ ಸದಾಶಿವ ಬಾಲಮಿತ್ರ ರಂಗ ನಿರ್ದೇಶಕರು ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ. 11:00 ವನಿತಾವಾಣಿ ರಮ್ಯಾ ಅವರಿಂದ ಕವನ ವಾಚನ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂಜೆ 5:30 ಸಿನಿಮಾ ಎಕ್ಸ್ಪ್ರೆಸ್, ರಿಷಭ್ ಶೆಟ್ಟಿ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 8:00 ವಾರದ ಅತಿಥಿ ಹಿರಿಯ ರಂಗಕರ್ಮಿ ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಸಣ್ಣ ಕಥೆ ತೆರೆ ಅನು ಬೆಳ್ಳೆ ಅವರಿಂದ.

ಆಕಾಶವಾಣಿಯ ಮಂಗಳೂರು ಕೇಂದ್ರ, ಸಮಯ ಸರಿಯಾಗಿ 11:10:09. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ 5:55 ಆರಂಭ. ಕೇಳುಗರಿಗೆಲ್ಲ ವಿದ್ಯಾ ಮಹೇಶ್ ಕೋರುವ ಶುಭರಾತ್ರಿ, ಶುಭ ವಿದಾಯ. ಜೈ ಹಿಂದ್.